0: The following 2RRR program broadcast in the Kannada language is supported by the Community Broadcasting Foundation of Australia.
1: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜ್ ನಟರಾಜನ್. ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಾವು ಧ್ವನಿ ಮುದ್ರಣ ಮಾಡಿ ತರಬೇಕಾಗಿದೆ ಕಾರಣಾಂತರದಿಂದ. ಅದರಿಂದ ನಿಮ್ಮ ನಮ್ಮ ನಿಲಯಕ್ಕೆ ದೂರವಾಣಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡುವಂಥ ಅವಕಾಶ ಇಲ್ಲ. ಆದರೆ ಇಂದಿನ ಕಾರ್ಯಕ್ರಮ ಬಹಳ ಕುತೂಹಲಕಾರಿಯಾಗಿದೆ. ಯಾಕೆಂದರೆ ಬಹಳಷ್ಟು ಅಂಕಣಗಳನ್ನು ನಾವು ತರ್ತಾ ಇದ್ದೀವಿ ನಿಮಗೆಲ್ಲ ಕುತೂಹಲ ಕೆರಳಿಸುವಂಥ ಅಂಕಣಗಳನ್ನು. ಮೊದಲನೇದಾಗಿ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್, ಇದು ಬಹಳ ಪ್ರಸಿದ್ಧವಾದದ್ದು ಪ್ರಪಂಚದಾದ್ಯಂತ. ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ವರ್ಷ ಒಂದು ಕನ್ನಡ ಚಲನಚಿತ್ರ ಅಮ್ಮಂಗೆ ಹೇಳಬೇಡಿ. ಇದರ ನಿರ್ದೇಶಕರು ಅನೂಪ್ ಲೋಕೂರ್ ಅವರೊಂದಿಗೆ ನಮ್ಮ ಮಹೇಶ್ ರಾವ್ ಅವರು ಮಾಡಿದ ವಿಶೇಷ ಸಂದರ್ಶನವನ್ನು ಕೇಳೋಣ. ಅದು ಅಲ್ಲದೆ ನಾವು ಚಳಿಗಾಲ ಬಂತು ಅಂತಂದರೆ ಹಲವಾರು ವ್ಯಾಕ್ಸಿನೇಷನ್ಗಳನ್ನು ಈಗ ತೊಗೊಳ್ಬೇಕಾಗಿ ಬಂದಿದೆ. ಕೋವಿಡ್ ಅಂತ ಇಟ್ಕೊಳ್ಳಿ, RSV ಈ ರೀತಿಯಾದಂಥ ವ್ಯಾಕ್ಸಿನೇಷನ್ ಯಾರು ತೊಗೋಬೇಕು, ಎಷ್ಟು ವಯಸ್ಸಿನವ್ರು ತೊಗೋಬೇಕು ಮತ್ತು ಅಂತರ ಎಷ್ಟಿರಬೇಕು, ಒಂದು ವರ್ಷಕ್ಕೋ 6 ತಿಂಗಳಿಗೋ ಹೇಗೆ ಅಂತಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಕನ್ನಡ ಸಮುದಾಯದ ವೈದ್ಯರಾದಂಥ ಡಾಕ್ಟರ್ ರೇಖಾರಾವ್ ಅವರು. ಅದು ಅಲ್ಲದೆ ರಾಜೇಶ್ವರಿ ಜಯದೇವ್ ಅವರು ಏನು ಅಂದರೆ ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಇದ್ರ ಮೂರರಲ್ಲಿ ಯಾವುದು ಉತ್ತಮ ಅಂತ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಡೆಯದಾಗಿ ಶಶಿಕಾಂತ್ ಅವರು ಭಾರತದಲ್ಲಿ ಈಗ ಎಲ್ಲರೂ ಮಾತಾಡ್ತಾ ಇರೋದು ಕಾಕ್ರೋಚ್ ಪಾರ್ಟಿ ಅಂತ, ಇದ್ರ ಬಗ್ಗೆ ಒಂದು ನಮಗೆ ಹೆಚ್ಚಿನ ಮಾಹಿತಿ ತರ್ತಾ ಇದ್ದಾರೆ ಶಶಿಕಾಂತ್ ಅವರು. ಇಷ್ಟು ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ. ಮೊದಲನೇದಾಗಿ ಅಮ್ಮಂಗೆ ಹೇಳಬೇಡಿ ಈ ಒಂದು ಕನ್ನಡ ಚಿತ್ರ ಚಲನಚಿತ್ರ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ವರ್ಷ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ 2026 ತೋರಿಸಲಾಯಿತು. ಅದರ ನಿರ್ದೇಶಕರು ಮಹೇಶ್ ರಾವ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಕೇಳೋಣವೇನು.
2: ನಮಸ್ಕಾರ ಅನೂಪ್ ಲಕ್ಕೂರ್ ಅವ್ರಿಗೆ, 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದ.
2: ಮೊದಲನೇದಾಗಿ ನಿಮ್ಮ ಚಲನಚಿತ್ರ ಅಮ್ಮನಿಗೆ ಹೇಳಬೇಡಿ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸ್ಕ್ರೀನ್ ಆಗಿದೆ, ಅದಕ್ಕೆ ನಿಮಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ನಿಮ್ಮ ಚಲನಚಿತ್ರ ಅಮ್ಮನಿಗೆ ಹೇಳಬೇಡಿ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕೆ ಮುಂಚೆ ನಿಮಗೆ ಸಿನಿಮಾ ಜಗತ್ತಿಗೆ ನೀವು ಹೇಗೆ ಕಾಲಿಟ್ರಿ, ಹೇಗೆ ಎಂಟ್ರಿ?
3: ಸೊ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿಗೆ. ಚಿಕ್ಕೋನಿಂದಾನು ನನಗೆ ಫೋಟೋಗ್ರಫಿಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಯಾವಾಗಲೂ ಫ್ಯಾಮಿಲಿ ವೆಕೇಷನ್ ಹೋದಾಗ ಕೊಡಾಕ್ ಕ್ಯಾಮ್ರಾ ಇಟ್ಕೊಂಡು ಫ್ಯಾಮಿಲಿ ಫೋಟೋಸೆಲ್ಲ ನಾನೇ ತೆಗಿತಿದ್ದೆ. ಸೊ ದೊಡ್ಡವನಾದಾಗ ಲೈಕ್ ಅರೌಂಡ್ ಬ್ಯಾಚುಲರ್ಸ್ ಆದಮೇಲೆ ರೊಂಬ ಟೈಮ್ ಮೈ ಫಾದರ್ ಫೋಟೋಗ್ರಾಫರ್ ಆಗ್ತೀನಿ ಅಂತ, ಲೈಕ್ ಹಿ ವಾಸ್ ಲೈಕ್ ಆಗೇನ್ ವೆಡ್ಡಿಂಗ್ ಫೋಟೋಗ್ರಫರ್ ಆಗಬೇಕಂತ. ಯು ಮೈ ಮದರ್ ವಾಸ್ ಅ ಬಿಟ್ ಮೋರ್ ಎನ್ಕರೇಜಿಂಗ್, ಸೊ ಲೈಕ್ ಇಲ್ಲ ಫಸ್ಟ್ ಓದು ಆಮೇಲೆ ದೆನ್ ಯು ನೋ ಟು ಫೋಟೋಗ್ರಫಿ ಆಸ್ ಅ ಹಾಬಿ ಅಂತ. ದೆನ್ ಆಸ್ಟ್ರೇಲಿಯಾಗೆ ಬಂದೆ ಇಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಮೊನಾಶ್ ಯೂನಿವರ್ಸಿಟಿ ಇನ್ ಮೆಲ್ಬರ್ನಲ್ಲಿ. ಅಲ್ಲಿ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸ್ಟಾರ್ಟ್ ವಾಚಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ಲೈಕ್ ವೆನ್ ಐ ವಾಸ್ ಸ್ಟಡಿಂಗ್. ಐ ಇಂಡಿಯಲ್ಲಿ ನೋಡ್ತಿದ್ದೆ, ಇಂಡಿಯಲ್ಲಿ ನಾವು ನಮ್ಮ ಜೊತೆ ವಿ ವರ್ಲ್ಡ್ ಮೂವೀಸ್ ಅಂತ ಅಲ್ಲಿ ಆದಷ್ಟು ಸಿನಿಮಾ ನೋಡ್ತದೆ, ಬಟ್ ಲೈಕ್ ಆರ್ ಲೈಕ್ ಯು ನೋ ವಿ ವಾಚ್ ಕನ್ನಡ ಮೂವೀಸ್ ನೋಡ್ತಿದ್ದೆ, ಹಿಂದಿ ಮೂವೀಸ್ ತಮಿಳು ಎಲ್ಲ ನೋಡ್ತಿದ್ದೆ. ದೆನ್ ಅಲ್ಲಿ ನಾನು ಮೆಲ್ಬರ್ನಲ್ಲಿದ್ದಾಗ ಹೌಸ್ ಮೇಟ್ಸ್ ಜೊತೆ ಇದ್ದೆ, ವಾಸ್ ವಿತ್ ಒನ್ ಆಫ್ ಮೈ ಹೌಸ್ ಮೇಟ್ಸ್ ವಾಸ್ ಅ ಫ್ರೆಂಚ್, ಹರ್ ನೇಮ್ ವಾಸ್ ಮಗ್ನಿ ಅಂತ. ಸೊ ಅವಳು ಶಿ ವಾಸ್ ಒನ್ ಫಸ್ಟ್ ಪರ್ಸನ್ ಟು ಮೀ ಲೈಕ್ ನಿಂಗೆ ಬರೆಯೋಕೆ ಇಷ್ಟ, ನಿನಗೆ ಫೋಟೋಗ್ರಫಿ ಇಷ್ಟ, ಫಿಲ್ಮ್ಸ್ ನೋಡ್ತೀವಿ, ಸೊ ವೈ ಡೋಂಟ್ ಯು ಟ್ರೈ ಡೂ ಫಿಲ್ಮ್ ಮೇಕಿಂಗ್ ಅಂತ. ಅಲ್ಲಿವರೆಗೂ ಐ ನೆವರ್ ಥಾಟ್
2: ಐ ಇದು ಯಾವ ವರ್ಷ,
3: 2007 or 2008 ಅಲ್ಲಿ ಆಗಿದೆ, 2007 ಅನ್ಸುತ್ತೆ ಹೇಳಿದಾಗ. ದೆನ್ ಐ ಆಲ್ವೇಸ್ ಟೋಲ್ಡ್ ಎವ್ರಿವನ್ ಹೇಳ್ತಿದ್ದೆ ಒಂದು ದಿವಸ ಫಿಲ್ಮ್ ಮಾಡ್ತೀನಿ, ಐ ವಿಲ್ ಬಿ ಫಿಲ್ಮ್ ಮೇಕರ್ ಅಂತ, ಬಟ್ ನೆವರ್ ಡಿಡ್ ಎನಿಥಿಂಗ್ ಅಬೌಟ್ ಇಟ್. ಯು ನೋ ಸ್ಟಾರ್ಟ್ ವರ್ಕಿಂಗ್ ಇನ್ ಅ ಕಾರ್ಪೊರೇಟ್ ಜಾಬ್ ಟು ಯು ನೋ ಪೇ ಆಫ್ ದ ಲೋನ್ ಬ್ಯಾಕ್ ಹೋಮ್ ಎಜುಕೇಷನ್ ಒನ್
2: ಸೈಡ್.
3: ಎಕ್ಸಾಕ್ಟ್ಲಿ. ಹಾಂ, ಆಮೇಲೆ ದೆನ್ ಇಟ್ ಗೋ ಟು ಅ ಪಾಯಿಂಟ್ ವೇರ್ ಐ ವಾಸ್ ಲೈಕ್ ಏನು ಮಾಡ್ತಾ ಇನ್ ಲೈಫಲ್ಲಿ, ಐ ಆಮ್ ನಾಟ್ ಡೂಯಿಂಗ್ ವಾಟ್ ಐ ವಾಂಟ್ ಟು ಡೂ. ಐ ಆಲ್ವೇಸ್ ಟೆಲ್ ಪೀಪಲ್ ದಟ್ ಇಲ್ಲ ನಾನು ಫಿಲ್ಮ್ ಮೇಕರ್ ಆಗಬೇಕು, ಫಿಲ್ಮ್ ಬಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಇಟ್. ಸೊ ದೆನ್ ಐ ಡಿಡ್ ಅ ಶಾರ್ಟ್ ಕೋರ್ಸ್ ಕಾಲ್ಡ್ VCA ಫೌಂಡೇಷನ್ಸ್ ಅಂತ VCAಯಲ್ಲಿ, ವಿಚ್ ಇಸ್ ವೆರಿ ನೈಸ್ ಕೋರ್ಸ್. ಅಲ್ಲಿ 1 year ವೈಲ್ ಐ ವಾಸ್ ವರ್ಕಿಂಗ್ ಡಿಡ್ ದಟ್ ಕೋರ್ಸ್. ಅದಾದ್ಮೇಲೆ ಐ ಡಿಡ್ ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ಆಫ್ಟರ್ ದ ಶಾರ್ಟ್ ಫಿಲ್ಮ್ಸ್ ಐ ರೋಡ್ ದಿಸ್ ಫೀಚರ್ ಬಂದ್ಬಿಟ್ಟು ಈ ಫೀಚರ್ ಈಗ ಮಾಡ್ತಾರೆ.
2: ಇದು ನಿಮ್ಮದು 2 ಶಾರ್ಟ್ ಫಿಲ್ಮ್ ಮುಂಚೆ ಮಾಡಿದ್ದೀರಲ್ಲ, ಲಾಂಗ್ ಡಿಸ್ಟೆನ್ಸ್ ಮತ್ತು ಲಾಂಡ್ರೋಮ್ಯಾಟ್, ಅದ್ರ ಬಗ್ಗೆ ಹೇಳಿ.
3: ಸೊ ವೆರಿ ಸೊ ಲಾಂಗ್ ಲಾಂಡ್ರ ಮ್ಯಾಟ್ ಬಂದ್ಬಿಟ್ಟು ಇಟ್ ವಾಸ್ ಜಸ್ಟ್ ಫಾರ್ ಫನ್. ಯುನೋ ಲೈಕ್ ಸ್ಕೂಲ್ ಫಿನಿಶ್ ದ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮುಗಿಸ್ದೆ. ಅದಾದಮೇಲೆ ಯುನೋ ಲೈಕ್ ದೇ ವಾಸ್ ಅ ಡಿ ಪಿ, ಹರ್ ನೇಮ್ ವಾಸ್ ಆಲಿಸ್. ಸೊ ಶಿ ಸೆಡ್ ಯುನೋ ಐ ರಿಯಲಿ ಲೈಕ್ ಯುವರ್ ಫಿಲ್ಮ್, ಐ ವಾಂಟ್ ಟು ವರ್ಕ್ ಟುಗೆದರ್ ಅಂತ. ಸೊ ದೆನ್ ಐ ಜಸ್ಟ್ ರೋಟ್ ಸಮ್ ಫನ್ ಸ್ಕ್ರಿಪ್ಟ್ ಸರ್ ಓಕೆ ಬನ್ನಿ ಹೋಗಿ ಮಾಡೋ ಅಂತ. ದೆನ್ ವಿ ಜಸ್ಟ್ ದಟ್ ವಾಸ್ ಲೈಕ್ ವೆರಿ ಥಿಂಗ್ ಲೈಕ್ 3 minutes ಶಾರ್ಟ್, 4 minutes ಶಾರ್ಟ್. ಲಾಂಗ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಸೇಮ್ ಇಟ್ ಸಿಮಿಲರ್ ಟು ಎಕ್ಸ್ಕ್ಯೂಸ್ ಮೀ ನನ್ನ ಲೈಫಲ್ಲಿ ಹೆಂಗಿತ್ತಂತ. ಸೊ ಐ ವಾಸ್ ಲಿವಿಂಗ್ ಇನ್ ಆಸ್ಟ್ರೇಲಿಯಾ, ಅಪ್ಪ ಅಮ್ಮನ ಜೊತೆ ಯಾವಾಗಲೂ ದಿನ ಮಾಡ್ತಿದ್ದೆ, ಫೋನಲ್ಲಿ ಮಾತಾಡ್ತಿದ್ದೆ. ಸೊ ಅದನ್ನೇ ಹೆಂಗೆ ಆ ಟೈಮಲ್ಲಿ ಐ ವಾಸ್ ಅನ್ಮ್ಯಾರಿಡ್. ಸೊ ಎವ್ರಿ ಟೈಮ್ ನಾವು ಅಮ್ಮನ ಜೊತೆ ಮಾತಾಡುವಾಗ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಸೇಮ್. ಸೊ ಐ ವಾಸ್ ಲೈಕ್ ಹೌ ವುಡ್ ದಿಸ್ ಬಿ ಇನ್ ಅ ಫಿಲ್ಮ್ ಅಂದ್ಬಿಟ್ಟು ದೆನ್ ಐ ಪುಟ್ ದ ಕ್ಯಾರೆಕ್ಟರ್ ಅಸ್ ಅ ಫೀಮೇಲ್ ಕ್ಯಾರೆಕ್ಟರ್ ಅಂಡ್ ಯುನೋ ಬಿಕಾಸ್ ಅವ್ರ ಪ್ರೆಷರ್ಸ್ ಜಾಸ್ತಿ ಇರುತ್ತೆ ಫೀಮೇಲ್ಸ್ಗೆ ಮದುವೆ. ಸೊ ಅಂದ್ರೆ ಐ ಮೇಡ್ ದಟ್ ಫಿಲ್ಮ್ ಅಂಡ್ ದಟ್ ಒನ್ ಆಕ್ಚುಲಿ ಡಿಡ್ ವೆಲ್. ಸೊ ಅದು ಪಾಮ್ ಸ್ಪ್ರಿಂಗ್ಸ್ ಅಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಯಿತು. ದೆನ್ ಮಿಫ್ ಅಲ್ಲಿ ಪ್ರೀಮಿಯರ್ ಆಯಿತು. ಮಿಫ್ ಅಲ್ಲಿ ದೇ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದ ಆಕ್ಸಲರೇಟರ್ ಲ್ಯಾಬ್ ಅಂತ ಮಾಡ್ತಾರೆ. ಸೊ ದೇ ಚೂಸ್ ಅಬೌಟ್ 13 or 14 ಡೈರೆಕ್ಟರ್ಸ್ ಟು ಡೂ ದ್ಯಾಟ್. ಅದು ಮಾಡಿದೆ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ಡಿಡ್ ದ ಫೀಚರ್.
2: ಸೊ ಈ ಫಿಲಮ್ ಅಮ್ಮನಿಗೆ ಹೇಳಬೇಡಿ, ನಿಮ್ಮ ಅಮ್ಮಂಗೆ ಹೇಳಲಿಲ್ವಂತಲ್ಲ.
3: ಹೌದಾ?
2: ನಿಮ್ಮ ಅದೇ ಈ ಚಲನಚಿತ್ರ ನೀವು ಸಿಡ್ನಿ ಫಿಲಮ್ ಫೆಸ್ಟಿವಲಲ್ಲಿ ನೀವು ಹೇಳಿದ್ರೆ 5 ವರ್ಷಗಳ ಸಾಧನೆ ಅಂತ, ಇದು ಐಡಿಯಾ ನಿಮ್ಗೆ ಹೇಗೆ ಬಂತು?
3: ಸೊ 2019 ಐ ವಾಸ್ ಟಾಕಿಂಗ್ ಟು ಮೈ ವೈಫ್. ಸೊ ಮಕ್ಕಳು ಹೆಂಗೆ ಬೆಳೆಸೋದು ಅಂತ ಡಿಸ್ಕಷನ್ ಬಂದಿದ್ದೆ ನಾವು ಇಬ್ಬರಲ್ಲಿ. ಸೊ ನಾನು ಹೇಳ್ತಾ ಇಲ್ಲ, ಮಕ್ಕಳಿಗೆ ಡಿಸಿಪ್ಲಿನ್ ಮಾಡೋಕೆ ಸ್ವಲ್ಪ ಹೊಡಿಬೇಕಾಗುತ್ತೆ, ಇಟ್ಸ್ ಫೈನ್ ಅಂತ. ಅವಳು ಅಮೇರಿಕನ್, ಸೊ ಇಷ್ಟ ಲೈಕ್ ಇಲ್ಲ ಹೊಡೆಯೋಂಗಿಲ್ಲ. ಸೊ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಆ ಟೈಮಲ್ಲಿ ಆ್ಯಂಡ್ ಐ ಮೆಡಿಟೇಟ್. ಸೊ ಮೆಡಿಟೇಟ್ ಮಾಡ್ತೀನಿ. ಸೊ ದೆನ್ ಐ ವಾಸ್ ಮೆಡಿಟೇಟಿಂಗ್ ಆನ್ ದ್ಯಾಟ್ ಹೊಡೆಯೋದ್ರ ಬಗ್ಗೆ. ದೆನ್ ದೆನ್ ಮೇಡ್ ಮೀ ರಿಯಲೈಸ್ ಹೌದು ಇಟ್ಸ್ ಲೈಕ್ ಅ ಸೈಕಲ್. ನಮ್ಮ ತಾತಾಜಿ ನಮ್ಮ ಅಪ್ಪ ಅಮ್ಮಂಗೆ ಹೊಡೆಯೋದು, ಅವ್ರು ನಮ್ಗೆ ಹೊಡಿತಾರೆ, ಇವಾಗ ನಾನು ಹಂಗೆ ಹೇಳ್ತೇನೆ. ಸೊ ವೇಟ್ ಇಸ್ ದಟ್ ಸೈಕಲ್ ಅಂಡ್ ಅಂತ. ಸೊ ಐ ವಾಸ್ ಥಿಂಕಿಂಗ್ ದೆನ್ ಐ ವಾಸ್ ಥಿಂಕಿಂಗ್ ಆಫ್ ಲೈಕ್ ನನ್ನ ಲೈಫಲ್ಲಿ ಏನೇನಾಗಿತ್ತು ಅಂತ. ಸೊ ಟೂ ಇನ್ಸಿಡೆಂಟ್ಸ್ ದಟ್ ಹ್ಯಾಪೆಂಡ್. ಒನ್ ವಾಸ್ ಸ್ಕೂಲಲ್ಲಿ ಹೆಂಗಾಗಿತ್ತು, ಇನ್ನೊಂದು ಮನೇಲಿ ಏನಾಗಿತ್ತು ಅಂತ. ಸೊ ಐ ಟ್ರೈ ಟು ಸಿ ಹೌ ಐ ಕ್ಯಾನ್ ಕನೆಕ್ಟ್ ದೋಸ್ ಟು ಎಕ್ಸ್ಪ್ಲೋರ್ ದಿಸ್ ಸೈಕಲ್ ಆಫ್ ವೈಲೆನ್ಸ್. ಆ್ಯಂಡ್ ದೆನ್ ಐ ಗಾಟ್ ದಟ್ ಐಡಿಯಾ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ದ ಸ್ಕ್ರಿಪ್ಟ್. ಫಸ್ಟ್ ಶಾರ್ಟ್ ಸ್ಕ್ರಿಪ್ಟ್ ಬರೋದೆ ಶಾರ್ಟ್ ಫಿಲ್ಮ್ಗೆ ಅಂತ. ಐ ಥಾಟ್ ಶಾರ್ಟ್ ಫಿಲ್ಮ್ ಮಾಡೋಣ, ಅದರಿಂದ ತೊಗೊಂಡು ಅಲ್ಲಿ ಶೋ ಟು ಪೀಪಲ್, ಟ್ರೈ ಟು ರೇಸ್ ಫಂಡ್ಸ್ ಅಂತ. ಬಟ್ ಕೋವಿಡ್ ಆಯಿತು, ಕೋವಿಡ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಐ ಸರ್ ಓಕೆ ಫೀಚರ್ ಸ್ಕ್ರಿಪ್ಟ್ ಬನ್ನಿ ಅಂದು ಐ ಸ್ಟಾರ್ಟ್ ರೈಟಿಂಗ್ ಎ ಫೀಚರ್ ಸ್ಕ್ರಿಪ್ಟ್. ಥಿಂಕ್ ಆಲ್ಮೋಸ್ಟ್ 1.5 years ಬರುತ್ತೆ. ದೆನ್ ಅಬೌಟ್ 2021 ಅಲ್ಲಿ ಅನ್ಸುತ್ತೆ ಐ ಥಿಂಕ್ ಐ ಸರ್ ಓಕೆ ಬೆಂಗಳೂರಿಗೆ ಹೋಗಿ ಶೂಟ್ ಮಾಡೋಣ ಅಂತ. ಟುಕ್ ಅವಲ್ ಬೆಂಗಳೂರಿಗೆ ಹೋದೆ. ದೆನ್ ಹ್ಯಾವ್ ಟು ಫೈಂಡ್ ಕ್ರೂ ಮೆಂಬರ್ಸ್, ಅದರ ಟೈಮ್ ತಗೋತು, ಕಾಸ್ಟಿಂಗ್ ಟೈಮ್ ತಗೋತು. ದೆನ್ ಇವೆಂಚುಲಿ 2025 ಅಲ್ಲಿ ದ ಹೋಲ್ ಫಿಲ್ಮ್ ವಾಸ್ ಕಂಪ್ಲೀಟೆಡ್.
2: ಆಮೇಲೆ ಅದು ಆಕಾಶ್ ಆದಿ ಅಮ್ಮ ಅಪ್ಪ ಮೇನ್ ಕ್ಯಾರೆಕ್ಟರ್ಸ್. ಸೊ ಅವರು ಸಿದ್ಧಾರ್ಥ್ ಸ್ವರೂಪ್ 9 ಅನಿಸುತ್ತೆ, ಅನಿರುದ್ಧ 4, ಅವರು ಐಶ್ವರ್ಯ ದಿನೇಶ್ ಮತ್ತು ಕಾರ್ತಿಕ್ ನಾಗರಾಜನ್ ಮಾಡಿದ್ದಾರೆ. ಅದ್ಭುತವಾದ ಏನ ಕತೆ ಅಲ್ಲೇ. ನಾವು ಅದು ಸಿನಿಮಾ ನೋಡಬೇಕಾದ್ರೆ ವಿ ವರ್ ಟ್ರಾನ್ಸ್ಪೋರ್ಟೆಡ್ ಬ್ಯಾಕ್. ಐ ಥಿಂಕ್ ಇವನ್ ದೋ ಇಟ್ ವಾಸ್ ಆಕಾಶಸ್ ಪಾಯಿಂಟ್ ಆಫ್ ವ್ಯೂ, ಆಬ್ವಿಯಸ್ಲಿ ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕೂಡ ಆಗಿರುತ್ತೆ, ಬಟ್ ಆದರೆ ಎಲ್ಲ ನಾವು ನೋಡಿದಾಗ ಆ ಚಲನಚಿತ್ರ ನಾವು ನೋಡಿದಾಗ ನಮ್ಮ ಪಾಯಿಂಟ್ ಆಫ್ ವ್ಯೂ ಆಗೋಯ್ತು. ಸೊ ನಾವೇ ಜೀವಿಸ್ತಿದ್ವಿ ಅಲ್ಲಿ, ನಾವಿದ್ವಿ ನಮ್ಮ ಸ್ಕೂಲಲ್ಲಿ ಹಿಂಗಾಯಿತು. ಇಟ್ ವಾಸ್ ಆ್ಯಕ್ಚುಲಿ ಅ ಮೆಮೊರಿ ರೀಕ್ರಿಯೇಟೆಡ್. ಆ್ಯಂಡ್ ನನ್ನ ಅನಿಸಿಕೆ ಏನಂದರೆ ಅದು ದೆರ್ ವಾಸ್ ನೋ ಲೋಕಲೈಸೇಷನ್. ಅಂದರೆ ಈಗ ಫಾರ್ ಅನ್ ಆಸ್ಟ್ರೇಲಿಯನ್ ಆಡಿಯನ್ಸ್ ಎಲ್ಲ ಈಗ ಭಾರತದ ಮಾಡರ್ನ್ ಆಡಿಯನ್ಸ್ಗಿರಲಿಲ್ಲ. ಅದು ಇಟ್ ವಾಸ್ ಜಸ್ಟ್ ಅ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಪ್ಯೂರ್. ಇಟ್ ವಾಸ್ ನಾಟ್ ಮಾಡರ್ನೈಸ್ಡ್, ಇಟ್ ವಾಸ್ ನಾಟ್ ಲೋಕಲೈಸ್ ಫಾರ್ ಎನಿ ಸೆಟ್ಟಿಂಗ್. ಸೊ ಆ ಪ್ಯೂರಿಟಿ ನೀವು ಮೇಂಟೈನ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ.
3: ಸೊ ನಾನು ಇದು ಸ್ಕ್ರಿಪ್ಟ್ ಬರೆಯುವಾಗ ಲೈಕ್ ಸರ್ ಮೆಮರಿ ಥರ ಆಯಿತು. ಸೊ ಎವ್ರಿ ಮಾರ್ನಿಂಗ್ 5 ಎದ್ಬಿಟ್ಟು ಇಟ್ಸ್ ಸೆಟ್ ಡೌನ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಆ್ಯಂಡ್ ನಂಗೆ ಹೆಂಗೆ ಇತ್ತು ಅಂದರೆ ಇಟ್ ವಾಸ್ ಲೈಕ್ ಟ್ರಾವೆಲಿಂಗ್ ಬ್ಯಾಕ್ ಇನ್ ಟೈಮ್. ಸೊ ಎಲ್ಲ ಮೆಮರೀಸ್ ಬರ್ತಿದ್ರು, ನಮ್ಮ ಅಮ್ಮ ಹೆಂಗೆ ಮಾತಾಡೋರು, ನಮ್ಮ ಅಪ್ಪ ಹೆಂಗೆ ಮಾತಾಡೋರು, ನಾ ಹೆಂಗೆ ಮಾತಾಡ್ತಿದ್ದೆ, ನನ್ನ ತಮ್ಮ ಹೆಂಗಿದ್ದೆ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ರೈಟಿಂಗ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಯಾ ದಟ್ ಟುಕ್ ಅ ವೈಲ್. ಲೈಕ್ ನನಗೆ ಹೆಂಗಾಯ್ತು ಅಂದರೆ ಇಟ್ ವಾಸ್ ಲೈಕ್ ಐ ಸೆಡ್ ಇಟ್ ವಾಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ಈಚ್ ಮಾರ್ನಿಂಗ್ ಕಮಿಂಗ್ ಬ್ಯಾಕ್ ಅಂಡ್ ಫೆಲ್ಟ್ ವೆರಿ ಸರಿಯಲ್ ಅನಿಸ್ತಿತ್ತು ಎವ್ರಿ ಟೈಮ್. ದ ಯೂನಿವರ್ಸಾಲಿಟಿ ಐ ಥಿಂಕ್ ಅದು ಬಿಕಾಸ್ ಆಲ್ ಆಫ್ ಅಸ್ ಎಕ್ಸ್ಪೀರಿಯನ್ಸ್ ವೆರಿ ಸಿಮಿಲರ್ ಥಿಂಗ್ಸ್ ಎಲ್ಲ. ಇದು ಲೈಕ್ ದೇ ವಾಸ್ Busanal premiere. Like, I had so many people came and told me that, like, you know, it felt like my story. Navamma iddangidru, appa iddangidru. And they were from Indonesia, they were from Philippines. So no matter, even Sydney Film Festival or Russia, and it doesn't matter where you're from. Family and it's the same. Like, you know, the dynamics are very similar. The feelings that we have, family members, gets very similar. So I think, you know, all the credit goes to the actors that they were able to perform so well.
2: Na ade kelbeku antide ivaga casting bage hele nimge eshtu kashta aitu neevu helidre Akash character neevu ondu cafe alli nodidre enbittu.
3: So Akash character, yeah, so first to casting director idru. So casting director was looking for all the actors, but Akash ke was in the cafe Ranga Shankara anta on theater in Bethlehem. So alli ಕ್ಯಾಫೆ ಒಂದಿದೆ ಅಲ್ಲಿ ನಾನು ಪವನ್ ಭಟ್ ಅಂತ ಎಡಿಟರ್ ಅವ್ರ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಡಿಸ್ಕಸ್ ಮಾಡ್ತಿದ್ದೆ, ಹಿಂಗೆ ಎಡಿಟ್ ಮಾಡಬೇಕು, ಏನಾದರೂ ಪೇಸಿಂಗ್ ಅಂತೆಲ್ಲ. ಅಲ್ಲಿ ಅವಾಗ ಡಿಸ್ಕಸ್ ಮಾಡ್ತಿರುವಾಗ ಸಿದ್ಧಾರ್ಥ್ ಅಲ್ಲಿ ಓಡಾಡ್ತಿದ್ದ ತುಂಬ, ಐ ವಾಸ್ ರನ್ನಿಂಗ್ ಅರೌಂಡ್. ಅವಾಗ ನಾನು ಪವನ್ಗೆ ನನಗೆ ಆ ಥರ ಹುಡುಗಬೇಕು ಈ ಆಕಾಶ್ ಪಾತ್ರ ಪ್ಲೇ ಮಾಡೋಕ್ಕೆ ಅಂತ. ಸೊ ಹೋಗಿ ಯಾಕೆ ವೈ ಡೋಂಟ್ ಯು ಹೋಗೋ ಅನ್ನೋ ಆಸ್ಕೆ. ಸೊ ಅವ್ರ ಅಮ್ಮನ ಹೋಗಿ ಕೇಳಿದೆ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಟು ಪ್ಲೇ ಇನ್ ಅ ಮೂವಿ ಅಂತ. ಇಲ್ಲ ನನ್ನ ಕೇಳೋದಲ್ಲ, ಅವ್ನು ಕೇಳಬೇಕು. ಸೊ ಅವ್ನು ಕೇಳಿದ ಹೂ ಅಂತ ಹೇಳಿದ್ರು. ಓಕೆ ಆಡಿಷನ್ ಮಾಡ ಅಂತ ಫಸ್ಟ್ ಆಡಿಷನ್ ಅವ್ನ ಮನೆಗೆ ಹೋದ್ವಿ. ಐ ವಾಸ್ ಟ್ರೈಂಗ್ ಟು ಆಡಿಷನ್ ಹಿಮ್, ಇಂಟ್ರೆಸ್ಟ್ ಇರಲಿಲ್ಲ. ಹಿ ಹ್ಯಾಡ್ ಕಾರ್ಸ್, ಹಿ ವಾಸ್ ಪ್ಲೇಯಿಂಗ್ ವಿತ್ ಕಾರ್ಸ್, ಹಿ ವಾಸ್ ಟೆಲ್ಲಿಂಗ್ ಮಿ ಹಿ ಲವ್ಸ್ ಕಾರ್ಸ್. ಕಾರ್ ಬಗ್ಗೆ ಏನೇ ಕೇಳಿವ, ಹಿ ನೋಸ್ ಎವ್ರಿಥಿಂಗ್ ಇನ್ ಸೈಡ್. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದ. ದೆನ್ ನನ್ನ ವೈಫ್ ಬಂದಿರೋ ನನ್ನ ಜೊತೆ, ದೆನ್ ಮ್ಯೂಸಿಕ್ ಏನೋ ಲೈಕ್, ಓ ಹಿ, ಐ ಡೋಂಟ್ ನೋ ಇಫ್ ಹಿ ಕ್ಯಾನ್ ಆಕ್ಟ್, ಐ ಸೆಡ್ ನೋ, ಹಿಲ್ ಆಕ್ಟ್, ಹಿ ಇಸ್ ಪರ್ಫೆಕ್ಟ್ ಫಾರ್ ದಿಸ್ ರೋಲ್. ದೆನ್ ವಿ ಕೆಪ್ಟ್ ಆಡಿಷನಿಂಗ್ ಫ್ಯೂ ಅದರ್ ಪೀಪಲ್ ಆಸ್ ಅ ಬ್ಯಾಕ್ ಅಪ್ ಜಸ್ಟ್ ಇನ್ ಕೇಸ್ ಆಗಲಿಲ್ಲ ಅಂದರೆ. ಬಟ್ ಐ ಆಲ್ವೇಸ್ ನ್ಯೂ ಹೀಸ್ ದ ಒನ್ ಹೂಸ್ ಗೋನ್ ಪ್ಲೇ ಆಕಾಶ್ ಅಂತ. ಆದಿ ಬಂದ್ಬಿಟ್ಟು ಕಾಸ್ಟಿಂಗ್ ಡೈರೆಕ್ಟರ್ ಅವರು, ಶಿ ಫೌಂಡ್ ಹಿಮ್. ಹಿ ವಾಸ್ 4 and a half, ಐ ಥಿಂಕ್, ವೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಇಟ್ ವಾಸ್ ಲಾಸ್ಟ್ ಮಿನಿಟ್, ಲೈಕ್ 2 weeks or 3 weeks ಬಿಫೋರ್ ವಿ ಶೋಟ್ ವಿ ಫೌಂಡ್ ಹಿಮ್. ಬಿಕಾಸ್ ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್, ಐ ವಾಂಟೆಡ್ ಸಮನ್ 4 years ಅಂತ. ವೆರಿ ಹಾರ್ಡ್ ಟು ಫೈಂಡ್ ಸಮನ್ ಹೂಸ್ ಆ್ಯಕ್ಚುಲಿ, ಆ್ಯಂಡ್ ಆಲ್ಸೋ ಲೈಕ್ ಹೂ ಸ್ಪೋಕ್ ಕನ್ನಡ ರೀಲಿ ವೆಲ್. ದಿಸ್ ಕಿಡ್ ಹೂ, ಅನಿರುದ್ಧ ಹೂ ಪ್ಲೇ ರಾಜಿ, ಸೋ ಇಂಟೆಲಿಜೆಂಟ್. ಕನ್ನಡ ಬರುತ್ತೆ, ಮರಾಠಿ ಬರುತ್ತೆ, ತಮಿಳ್ ಬರುತ್ತೆ, ಐ ಥಿಂಕ್ ತೆಲುಗು ಆಲ್ಸೋ. He speaks like 5-6 languages. I was amazed.
2: Natural actor.
3: Very natural. Very natural. And then Aishwarya and Karthik, both casting director. Aishwarya also, first audition only, I was like, you know, 98% sure that I was going to cast her. And she also, they all did, you know, an amazing job.
2: So if I got cast, I thought, so cast obviously, right, played a very important role in the movie. But I think more than that, I think they are the stars, but there's actually a bigger star, which is actually the entire props. ಯಾಕಂದ್ರೆ ನೀವು ಅದು ಎಂಟೈರ್ ಪ್ರಾಪ್ಸ್ ತೋರಿಸಿರೋದು, ಇಟ್ ವಾಸ್ ಲಿಟ್ರಲಿ 90s ಅಷ್ಟೇ. ಯು ಜಸ್ಟ್ ಸ್ವಿಚ್ ಆಫ್ ಯುವರ್, ಯು ನೋ, ಯು ಹ್ಯಾವ್ ಅ ಟೈಮ್ ಮೆಷಿನ್, ಯು ಗೋ ಬ್ಯಾಕ್ ದೇರ್ ಅಂಡ್ ಆ ಥರ ಆಯಿತು. ಅದ್ರ ಬಗ್ಗೆ ಹೇಳಿ.
3: ಸೊ ಅದಕ್ಕೆ ಆ್ಯಕ್ಚುಲಿ ವಾಸ್ ವೆರಿ ಡಿಫಿಕಲ್ಟ್, ಬೆಂಗಳೂರು ತುಂಬ ಚೇಂಜ್ ಆಗಿದೆ. ಸೊ ಬಟ್ ಐ ವಾಸ್ ಲಕ್ಕಿ, ಇಂಡಿಯಾಲ್ಲಿ ಜನಗಳು ದಿ ಸ್ಟಿಲ್ ಹೋಲ್ಡ್ ಆನ್ ಟು ಥಿಂಗ್ಸ್, ಸೆಂಟಿಮೆಂಟಲ್ ವ್ಯಾಲ್ಯೂ ಇಟ್ಕೊಂಡು ದಿ ಸ್ಟಿಲ್ ಹೋಲ್ಡ್ ಆನ್ ಟು ಥಿಂಗ್ಸ್. ಸೊ ನಮ್ಮೊಬ್ಬರು ಅಂಕಲ್ ಇದ್ರು, ಅವ್ರ ಹತ್ರ ಹಳೆ ಸೋಫಾ ಸೆಟ್ ಇತ್ತು, ಹಂಗೆ ಡೈನಿಂಗ್ ಟೇಬಲ್ ಇತ್ತು, ಚೇರ್ಗಳಿತ್ತು. ಸೊ ಅದೆಲ್ಲ ಅವ್ರ ಮನೆ ಅಂತಂದ್ವಿ. ಆಮೇಲೆ ಜೆಸ್ಸಿಕಾ ಮತ್ತು ಪಾರ್ವ ನೋಡಿದೆ, ಅದು ಪ್ರೊಡಕ್ಷನ್ ಡಿಸೈನರ್. ಸೊ ದೇ ವರ್ ಆಲ್ಸೋ ಏಬಲ್ ಟು ಸೋ ಸೋ ಮೆನಿ ಥಿಂಗ್ಸ್ ಅಂಡ್ ದೇ ಡಿಡ್ ಗುಡ್ ಜಾಬ್. ಪವನ್ ವಾಸ್ ಅ ಕಲೆಕ್ಟರ್, ಮಾತ್ರ WWF ಕಾರ್ಡ್ಸ್. ಆಮೇಲೆ ದೇ ವಾಸ್ ಸೋ ಮೆನಿ ಥಿಂಗ್ಸ್. ಒಂದ್ ಏನು ಅಂತಂದ್ರೆ ವಾಕ್ಮ್ಯಾನ್ ಸಿಕ್ತು, ಬಟ್ ವಾಕ್ಮ್ಯಾನ್ಗೆ ಹೆಡ್ಫೋನ್ಸ್ ಎಲ್ಲೂ ಸಿಗ್ತಿರಲಿಲ್ಲ, ಎಲ್ಲ ಕಡೆ ಹುಡುಗರು ಎಲ್ಲೂ ಸಿಗ್ತಿರಲಿಲ್ಲ. ನನ್ನ ವೈಫ್ ಅವ್ರ ಸ್ಟೆಪ್ ಫಾದರ್ ಸಿಯಾಟಲ್ ಇದ್ದಾರೆ, ಅವ್ರ ಹತ್ರ 2 headphones ಇತ್ತು. ಸೊ ಹಿ ಆಕ್ಚುಲಿ ಶಿಫ್ಟೆಡ್ ಫ್ರಮ್ ಸಿಯಾಟಲ್ ಟು ಬ್ಯಾಂಗ್ಳೂರ್ ಮೇ ಬಿ ಲೈಕ್ ಅ ವೀಕ್ ಬಿಫೋರ್ ವಿ ನೀಡೆಡ್ ಇಟ್. ಸೊ ಲೈಕ್ ವಿ ವರ್ ಟ್ರೈಂಗ್ ಟು ಗೆಟ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಬ್ಯಾಕ್ ಇನ್ ದ ಡೇ ಆಸ್ ಮಚ್ ಆಸ್ ಪಾಸಿಬಲ್. ಮಾರುತಿ ವ್ಯಾನ್, ಮಾರುತಿ ಕಾರ್ ಏನಾಗಿತ್ತು ಅಂದರೆ, ಲೈಕ್ ಐ ವಾಸ್ ಪರ್ಟಿಕ್ಯುಲರ್ ಮಾರುತಿ ಕಾರ್ ಐ ವಾಂಟೆಡ್ ಇನ್ ದಟ್ ಬ್ರೌನ್ ಕಲರ್. ಇಟ್ ವಾಸ್ ವೆರಿ ಪಾಪ್ಯುಲರ್ ಇನ್ 90s. ಸೊ ಎಲ್ಲೂ ಸಿಗ್ತಿರಲಿಲ್ಲ, 2-3 ಕಡೆ ಆ ಕಲರ್ ಸಿಕ್ಕಿಲ್ಲ. ಬಟ್ ಐ ವಾಸ್ ಲೈಕ್ ಓಕೆ, ಕಲರ್ ಸಿಕ್ಕಿದ್ರು ಮಾರುತಿ ಕಾರ್ ಸಿಕ್ಕಿದ್ರೆ ಸಾಕು ಅಂತ. ಲೈಕ್ ನಡ್ಕೊಂಡು ಹೋಗ್ತಾ ಇರ್ತೀನಿ, ಅದು ಕಾಣಿಸಿದ್ರೆ ಅಲ್ಲಿ ಕಾಯ್ತಿದ್ದೆ ನಾನು, ಹೋಗ್ಬಿಟ್ಟು ಮಾರುತಿ ಕಾರ್ ಪಕ್ಕ ಬರೋವರೆಗೂ ಬಂದ್ಬಿಟ್ಟು ಇದರ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ದಿವಸ ನಾನು ಎಲ್ಲದು ಕ್ಯಾ ರೋಡ್ ಹತ್ರ ಎಲ್ಲೋ ಬೆಂಗಳೂರಲ್ಲಿ ಹೋಗ್ತಿದ್ವಿ. ಅಲ್ಲಿ ಆ ಬ್ರೌನ್ ಕಲರ್ ಕಾರ್ ಸಿಕ್ತು, ಡಾಕ್ಟರ್ದು ಇದಿತ್ತದ್ರೆ ಹಿಂದೆ ಸ್ಟಿಕರ್ ಇತ್ತು. ಸೊ ಅದಕ್ಕೆ ಓಕೆ ಡಾಕ್ಟರ್, ನಮ್ಮ ಅಂಕಲು ಡಾಕ್ಟರ್. ಸೊ ಐ ವೆಂಟ್ ಅಂಡ್ ಸೆಡ್ ಲುಕ್ ನಮ್ಮ ಅಂಕಲು ಡಾಕ್ಟರು, ನಾ ಹಿಂಗೆ ಹಿಂಗೆ ಈ ಥರ ಫಿಲ್ಮ್ ಮಾಡ್ತಾ ಇನಿ, ಆ್ಯಂಡ್ ನೆಕ್ಸ್ಟ್ ಡೇ ವೀನ್ ಇಟ್ ಫಾರ್ ದ ಶೂಟ್. 10 ಗಂಟೆ ಅವ್ರ ಮನೆಗೆ ಅವತ್ತು ಹೋಗಿ ಕೇಳ್ಕೊಂಡೆ, ಅವರು ಹಾಂ ತರ್ತೀವಿ ನೋ ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ಮಾರ್ನಿಂಗ್ ಇಟ್ ವಾಸ್ ದೇರ್ ಅಂಡ್ ವಾಸ್ ಸೋ ಲಕ್ಕಿ. ಸೊ ಲೈಕ್ ದಟ್ ವಿ ಹ್ಯಾಡ್ ಟು ಫೈನ್ ಥಿಂಗ್ಸ್ ಲಾಸ್ಟ್ ಮಿನಿಟ್, ಯು ನೋ, ಲಾಟ್ ಆಫ್ ಫೇವರ್ಸ್, ಲಾಟ್ ಆಫ್ ಜನರಾಸಿಟಿ ಫ್ರಮ್ ಪೀಪಲ್ ಟು ಬಿ
2: ಏನಾದ ನಂಬರ್ ಪ್ಲೇಟ್ಗಳು ಅಷ್ಟೇ ಅಥೆಂಟಿಕ್ ಆಗಿತ್ತು.
3: ಬಿಕಾಸ್ ಆ ಟೈಮಲ್ಲೆಲ್ಲ ಹಂಗೆ ಇತ್ತು, ಸಿ ಎ ಪಿ, ಸಿ ಕೆ ಕೆ, ಆ್ಯಂಡ್ ದೆನ್ ಇಟ್ ವಾಸ್ ಬ್ಲ್ಯಾಕ್ ಓವರ್ ವೈಟ್. ಸೊ ಅದೆಲ್ಲ ಚೇಂಜ್ ಮಾಡಬೇಕಾಯ್ತು. ಆಟೋ ರಿಕ್ಷಾನು ಅಷ್ಟೇ, ಸೊ ವಿ ಶಾರ್ಟ್ ಆಟೋ ರಿಕ್ಷಾಸ್, ಎಲ್ಲ ಆಟೋ ರಿಕ್ಷಾ ಈಗ ಗ್ರೀನ್ ಕಲರ್ ಅಲ್ಲಿ ಬೆಂಗಳೂರಲ್ಲಿ. ಸೊ ಅದನ್ನ ಕಲರ್ ಗ್ರೇಡಿಂಗ್ ಅಲ್ಲಿ ವಿ ಹ್ಯಾಡ್ ಟು ಚೇಂಜ್ ದ ಕಲರ್ ಫ್ರಮ್ ದ ಆಮೇಲೆ ಬ್ಲ್ಯಾಕು. ಆಮೇಲೆ ಇನ್ನೊಂದೇನಂದ್ರೆ ಟೆರೆಸ್ ಶಾಟ್ ತಗೊಂಡಿದೆ, ಎಲ್ಲ ವಾಟರ್ ಟ್ಯಾಂಕ್ ಎಲ್ಲೋ ಇತ್ತು ಆಗಿನ ಕಾಲದಲ್ಲಿ, ಬ್ಲ್ಯಾಕ್ ಕಾವೇರಿ ಅಂತ ಬರೋದು. ಸೊ ಅದನ್ನೆಲ್ಲ ಬ್ಲ್ಯಾಕ್ ಕಲರ್ ಚೇಂಜ್ ಮಾಡ್ತಿದ್ವಿ. ಸೊ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದರ್ ವಾಸ್ ಪರ್ಟಿಕ್ಯುಲರ್. ಮ್ಯಾಟ್ ಬಂದ್ಬಿಟ್ಟು ದ ಡಿ ಪಿ ಇಸ್ ಫ್ರಮ್ ಆಸ್ಟ್ರೇಲಿಯಾ. ಸೊ ಅವರು ಇಲ್ಲಿ ಕ್ಯಾಮ್ರಾ ಇಡೋರು, ಇಲ್ಲಿ ಇಲ್ಲಿ ಶೂಟ್ ಮಾಡೋದಾ, ಇಲ್ಲ ಇಲ್ಲ ಇಲ್ಲಿ ಏನಕ್ಕಾಗಲ್ಲ, ಇಲ್ಲ ಬಿಲ್ಡಿಂಗ್ ಕಾಣತ್ತೆ, 90s ಇರ್ತಿರಲಿಲ್ಲ. ಸೊ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ವಾಸ್ ರಿಸ್ಟ್ರಿಕ್ಟಿವ್. ಸೊ ಆದಷ್ಟು ವಿ ವರ್ ವೆರಿ ಕೇರ್ಫುಲ್ ವೇರ್ ಟು ಪ್ಲೇಸ್ ದ ಕ್ಯಾಮ್ರಾ. ಬಟ್ ಸ್ಕೂಲಲ್ಲಿ ವಿ ಗಾಟ್ ಲಕ್ಕಿ, ಬಾಲ್ವಿನ್ ಸ್ಕೂಲಲ್ಲಿ ಶೂಟ್ ಮಾಡಿದ್ದು, ಆ್ಯಂಡ್ ಇಟ್ ವಾಸ್ ಪ್ರಿಸರ್ವ್ಡ್, ಲೈಕ್ ಬೆಂಚಸ್ ಕೂಡ ಆಗಿನ ಕಾಲ ಹೆಂಗಿತ್ತು ಹಂಗೆ ಇತ್ತು. ಬೋರ್ಡ್ ಮಾತ್ರ ದೇ ಹ್ಯಾಡ್ ದ ಗ್ರೀನ್ ಬೋರ್ಡ್, ಬಟ್ ಲಕ್ಲಿ ದ ಬ್ಲ್ಯಾಕ್ ಬೋರ್ಡ್ ವಾಸ್ ಸ್ಟಿಲ್ ಬಿಹೈಂಡ್ ದ ಗ್ರೀನ್ ಬೋರ್ಡ್. ಸೊ ದೇ ಟುಕ್ ಇಟ್ ಔಟ್ ಫಾರ್ ಅಸ್ ಆ್ಯಂಡ್ ದೆನ್ ವಿ ಕುಡ್ ಯೂಸ್ ಇಟ್. ಸೊ ಯಾ, ವಿ ಗಾಟ್ ಲಕ್ಕಿ ವಿತ್ ಅ ಫ್ಯೂ ಲೊಕೇಶನ್ಸ್. ಆತ
2: ಅದೇ. ಸೊ ಪ್ರೀ ಪ್ರೊಡಕ್ಷನ್ ನಿಮಗೆ ಕಷ್ಟ ಆಯ್ತಾ ಇಲ್ಲ ಪೋಸ್ಟ್ ಪ್ರೊಡಕ್ಷನ್?
3: ಕಷ್ಟ ಅಂತೇನಿರಲಿಲ್ಲ. ಪ್ರೀ ಪ್ರೊಡಕ್ಷನ್ ಇಟ್ ಟುಕ್ ಅಸ್ ಅ ಲಾಂಗ್ ಟೈಮ್, ಬಿಕಾಸ್ ಇಂಡಿಪೆಂಡೆಂಟ್ ಫಿಲ್ಮ್ ಬಂದ, ಲೈಕ್ ಯು ನೋ, ಇಟ್ ಟುಕ್ ಅಸ್ ಅ ಲಾಂಗ್ ಟೈಮ್. ಪ್ರೀ ಪ್ರೊಡಕ್ಷನಲ್ಲಿ ಇದೆ ಗೆಟಿಂಗ್ ದೋಸ್ ಪ್ರಾಪ್ಸ್ ಟುಕ್ ಅ ಲಾಂಗ್ ಟೈಮ್, ಕಾಸ್ಟ್ಯೂಮ್ಸ್ ತರಕ್ಕೆ ಇಟ್ ವಾಸ್ ಅ ಲಾಂಗ್ ಟೈಮ್. ಪೋಸ್ಟ್ ಪ್ರೊಡಕ್ಷನಲ್ಲಿ ಐ ವಾಸ್ ಏನಾಯ್ತು ಅಂದರೆ, ಐ ಹ್ಯಾಡ್ ಮೂವ್ ಟು ದ ಯು ಎಸ್ ಬೈ ದೆನ್. ಸೊ ಎವ್ರಿಥಿಂಗ್ ವಾಸ್ ಥ್ರೂ ಝೂಮ್. ಸೊ ಎಡಿಟಿಂಗ್ ಅಸೆಂಬ್ಲಿ ಕಟ್ ಐ ಥಿಂಕ್ ವಿ ಡಿಡ್ ಇನ್ ಬೆಂಗಳೂರಿವರೆಗೂ ಮಾಡಿದೆ. ದೆನ್ ಒನ್ಸ್ ಐ ವೆಂಟ್ ಟು ದ ಯು ಎಸ್, ಎವ್ರಿಥಿಂಗ್ ವಾಸ್ ಓವರ್ ಝೂಮ್. ಸೌಂಡು, ಮ್ಯೂಸಿಕ್, ಎಡಿಟಿಂಗ್, ಕಲರ್ ಗ್ರೇಡ್, ಎವ್ರಿಥಿಂಗ್ ಹ್ಯಾಟ್ ಒನ್. ಸೊ ದಟ್ ಇಟ್ ವಾಸಂಟ್ ನೆಸಸರಿ ಹಾರ್ಡ್ ಅಂತೇನಿಲ್ಲ, ಬಟ್ ಲೈಕ್ ಐ ಫೆಲ್ಟ್ ಲೈಕ್ ಐ ಪರ್ಸನಲಿ ಮಿಸ್ಡ್ ಔಟ್ ಸಿಟಿಂಗ್ ಇನ್ ದಟ್ ಇನ್ ಆಲ್ ಸ್ಪೇಸ್ ಅಂತ. ಬಟ್ ಐ ಹ್ಯಾಡ್ ಟು, ಬಿಕಾಸ್ ವಿ ಹ್ಯಾಡ್ ಟು ಗಿವ್ ಬರ್ತ್ ಟು ಅವರ್ ಡಾಟರ್. ಸೊ ದಟ್ಸ್ ವೈ ವಿ ಹ್ಯಾಡ್ ಟು ಗೋ.
2: ಆಮೇಲೆ ನಿಮ್ಮ ಕ್ಯಾಸ್ಟ್ ಆಫ್ ಕೋರ್ಸ್ ಏನೋ ನಿಮ್ಮ ಸ್ಟಾರ್ಗಳ ಬಗ್ಗೆ ಮಾತಾಡಿದ್ರೆ, ಬಟ್ ಬೇರೆ ಕ್ಯಾಸ್ಟ್ ಮೆಂಬರ್ಸು, ಕ್ರೂ ಬಗ್ಗೆ ಹೇಳಿ. ನಿಮ್ಮ ಮೈಸೂರಿನ ಅದು ಅದು ಅಜ್ಜಿ ಮನೆ ಥರ, ಅಲ್ಲಿ ನಿಮ್ಗೆ ಹೆಂಗೆ ಸಿಗ್ತದೆ ಎಲ್ಲ ಪ್ರಾಪ್ಗಳು?
3: ಸೊ ಅಜ್ಜಿ ಮನೆ ವಿ ವರ್ ಲಕ್ಕಿ, ಅದೇ ಸೇಮ್ ಅದು ಎಲ್ಲ ಲಾಸ್ಟ್ ಮಿನಿಟ್ ಆಗ್ತಿದ್ದು. ಸೊ ಅಜ್ಜಿ ಮನೇನು ವಿ ನೀಡ್ ದಿಸ್ ಹೌಸ್, ಬಟ್ ಎಲ್ಲೂ ಸಿಗ್ತಿರಲಿಲ್ಲ. ಬಟ್ ಬೆಂಗಳೂರಲ್ಲಿ ಒಂದು ಕೆ ಆರ್ ಅಲ್ಲಿ ಒಂದು ಮನೆ ಇತ್ತು, ವಿಚ್ ವಾಸ್ ಸ್ಟಿಲ್ ಆಗಿನ ಕಾಲ ರೆಡ್ ಆಕ್ಸೈಡ್ ಹೆಂಗಿತ್ತು ಹಂಗೆ ಎಲ್ಲ ಇತ್ತು. ಬಟ್ ಇಂಡೋರ್ಸ್ ಮಾತ್ರ, ಔಟ್ಡೋರಿಂದ ನಾವು ಅದನ್ನು ಶೂಟ್ ಮಾಡೋಕ್ಕಾಗ್ತಿರಲಿಲ್ಲ, ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲಿ. ಸೊ ದೊಡ್ಡ ಬಿಲ್ಡಿಂಗ್ ಮಧ್ಯದಲ್ಲಿ ಚಿಕ್ಕೊಂದು ಮನೆ ಇತ್ತು. ಸೊ ವಿ ಸೆಡ್ ಓಕೆ, ಇಂಟೀರಿಯರ್ಸಲ್ಲಿ ಎಲ್ಲಿ ಶೂಟ್ ಮಾಡೋಣ, ಎಕ್ಸ್ಟೀರಿಯರ್ಸ್ ಕನಕ್ಪುರದಲ್ಲಿ ಒಂದು ಏರ್ ಬಿನ್ ಬಿತ್ತು, ಅಲ್ಲಿ ಹೋಗಿ ಶೂಟ್ ಮಾಡೋಣ, ವಿಲ್ ಪೀಪಲ್ ವಾಂಟ್ ನೋ ಅಂತ. ಸೊ ಆ ಅಲ್ಲಿ ಲೈಕ್ ಎಲ್ಲ ಪ್ರಾಪ್ಸ್, ಎವ್ರಿಥಿಂಗ್ ವಾಸ್ ದಟ್ ಹೌಸ್ ಇಟ್ ಸೆಲ್ಫ್. ವಿ ಡಿಡ್ನ್ಟ್ ಹ್ಯಾವ್ ಟು ಗೆಟ್ ಎನಿಥಿಂಗ್. ಸೊ ಎವ್ರಿಥಿಂಗ್ ವಾಸ್ ದಟ್ ಓನರ್ಸ್ ಅಲ್ಲಿ ಅವ್ರ ಹತ್ರ ಕೆಂಚಿನ್ ಪರ್ ಹೆಂಚಿನ ಪರ್ಕೆ ಎಲ್ಲ ಇತ್ತು ಅವ್ರದಲ್ಲಿ. ಪಾತ್ರೆಗಳು ಎಲ್ಲ ಆಗಿನ ಕಾಲದಲ್ಲೇ ಇತ್ತು, ಮಂಚ ಎಲ್ಲ ಆಗಿನ ಕಾಲದ ಅದು ನಮ್ಮ ಅಪ್ಪನ ಹತ್ರ ಇತ್ತು, ಪಗಡೆ ಎಲ್ಲ ಇತ್ತು. ಸೊ ಎವ್ರಿಥಿಂಗ್ ವಾಸ್ ಇನ್ ದಟ್ ಹೌಸ್. ಆಕ್ಚುಲಿ ದೇ ಸಾ ದ ಸ್ಕ್ರೀನಿಂಗ್ ಎಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸಮ್ಮನ್ ಫ್ರಮ್ ದ ಫ್ಯಾಮಿಲಿ ವಾಚ್ ದ ಫಿಲ್ಮ್ ಅಂಡ್ ದೇ ಕೇಮ್ ಅಂಡ್ ದೇ ಸೆಡ್ ಲೈಕ್ ದಟ್ ಹೌಸ್ ಇಸ್ ನೌ ನೋ ಮೋರ್, ಡೆಮೊಲಿಷ್ ಮಾಡಿ ಹೊಸ ಮನೆಗೆ. ಸೊ ದೇ ಸೆಡ್ ಇಟ್ ವಾಸ್ ರಿಯಲಿ ನೈಸ್ ಟು ಸೀ ದಟ್ ಹೌಸ್ ಪ್ರಿಸರ್ವ್ ಇನ್ ದಿಸ್ ಫಿಲ್ಮ್, ಅಂಡ್ ಯು ನೋ ಲೈಕ್ ಅವ್ರ ಅಜ್ಜಿಗೂ ನೋಡಕ್ಕೆ ಆಸೆ, ಲೈಕ್ ಸೊ ದೇ ಕ್ಯಾನ್ ರಿಮೆಂಬರ್ ಹೌ ಇಟ್ ಯೂಸ್ ಟು ಬಿ ಅಂತ. ಸೊ ದಟ್ ವಾಸ್ ರಿಯಲಿ ನೈಸ್. ಕ್ರೂ ಬಂದ್ಬಿಟ್ಟು ವಿ ಹ್ಯಾಡ್ 3 people ಫ್ರಮ್ ಆಸ್ಟ್ರೇಲಿಯಾ ಕಮ್ ಅಲ್ಲಿ ಟು ಬೆಂಗಳೂರು. DP Matt, sound ge Chris Clark anta, and then Karina the first AC. They were really really wonderful. Dina idli dosa tinoru, Sylvia mane hatra bandi idli dosa tinoru, coffee kudiyoru. It was like a lot of fun. You know, and Ali, we had a lot of crew members, everyone was from Bangalore in the night. So everyone related to the story, because they also grew up in Bangalore. Everyone was very excited to be part of that because mm-hmm. we were telling a story about Bangalore.
2: Absolutely.
3: You know, mm-hmm. And the Bangalore that is not there now that we all long for, like, basically.
2: Like in a Mayflower city.
3: Exactly. Exactly. Then, we shot certain things in Mysore also because Allu on the spot, which looked like old Bangalore. So we went there, shot a few things in Mysore. Nanage a picnic on scene. The Balmurial shoot. But that Balmurial is very changed. Yeah. It's very busy, changed now. Mm-hmm. But then the same
2: Kaveri.
3: Shirang Patnatra we went, and then there was a resort I know it all. Beautiful Kaveri river was flowing, so I'll shoot Marthwe. And all the other cast members also, like we found them Tata, who we found Kesari sir, Tumba Chamadidare, Ajinu Tumba Chamadidare. So everyone like was from Bangalore and from Bangalore, so it was really nice.
2: Wonderful. ಆಮೇಲೆ ನೀವು ಫಿಲಮ್ಗಳು ಮಾಡ್ತೀರಾ, ಅದು ಬಿಟ್ಟು ಬೇರೆ ಏನಿದೆ ಹಾಬೀಸ್ ನಿಮ್ದು?
3: ಫಿಲ್ಮ್ ಮೇಕಿಂಗ್ ಇವಾಗ ಹಾಬಿ ಆಗಿದೆ.
2: ಹೋಪ್ಫುಲಿ ಇಟ್ ಟರ್ನ್ಸ್ ಇನ್ ಟು ಅ ಫಾರ್ಮಲ್ ಪ್ರೊಫೆಷನ್.
3: ಎಕ್ಸಾಕ್ಟ್ಲಿ, ಫಿಂಗರ್ಸ್ ಕ್ರಾಸ್. ಅದರಿಗಿಂತ ಹಾಬೀಸ್ ನನಗೆ ಬುಕ್ಸ್ ಓದೋಕ್ಕಷ್ಟೇ, ತುಂಬ ತುಂಬ ಬುಕ್ಸ್ ಓದ್ತೀನಿ. ಬುಕ್ಸ್ ಬಿಟ್ಟರೆ ಐ ಯೂಸ್ ಟು ಲೈಕ್ ರಾಕ್ ಕ್ಲೈಂಬಿಂಗ್, ಮುಂಚೆ ಮಾಡ್ತಿದ್ದೆ ಇಂಡೋರ್ ರಾಕ್ ಕ್ಲೈಂಬಿಂಗ್, ಔಟ್ಡೋರ್ ಇಲ್ಲ. ಬಟ್ ಈಗಷ್ಟು ಮಾಡ್ತಿಲ್ಲ, ಮಗುವಾದಾಗಿಂದ ಇಟ್ಸ್ ವೆರಿ ಹಾರ್ಡ್. ಸೊ ರಾಕ್ ಕ್ಲೈಂಬಿಂಗ್ ಇಂಟ್ರೆಸ್ಟ್ ಇತ್ತು ನನಗೆ. ವಾಟ್ ಎಲ್ಸ್, ಮೂವೀಸ್ ತುಂಬ ನೋಡ್ತೀನಿ, ತುಂಬ ಅಂದರೆ ತುಂಬ. ದಟ್ಸ್ ವೈ ಐ ವಾಂಟ್ ಇನ್ ದಟ್ ಇಂಟ್ರೆಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಇಂಡಸ್ಟ್ರಿ ಅಲ್ಲಿ ಇಷ್ಟ. ಆಕ್ಚುಲಿ ಕುಕಿಂಗ್, I think if I wouldn't be a filmmaker, I think that's what I would have done. Making food.
2: Actually uta andaga, I think even you know, I think food illa adige is a universal subject. Other bagenu, I think, you know, there are, you know, opportunities, storylines that can 100%. be picked up. That is universal.
3: 100%. Actually, you know, one scene is there, like Mysore iddaga, you know, auntie, you know, now a month, and but like you know, in the character, they're all talking about food and the then we had to do sound mix and sound design. Sound design, we had to put like more dialogues at the back, so you know, that there's conversation going on. They had to write like this short script for them to talk and stuff. And it's like, oh, this would have been so nice to shoot also. And you know, they're talking about ye nadige madabeku, gunpangla madada, so you know, dose madada. Like even that just felt so nice. I was like, oh, maybe next film will hakana.
2: Actually, our Matt atra maatadbekare avaru helidru anusute namage initially. ವೈಟ್ ಪೀಪಲ್ ಫುಡ್ ಹಾಕಿದ್ರು ಒಂದು ವಾರ ತನಕ, ಅದಾದ್ಮೇಲೆ ವಿಸಡಿ ಇಲ್ಲ.
3: ಅನ್ನ ಸಾಂಬಾರ್ ತಿನ್ಕೊಂಡು ಆಮೇಲೆ ಅನ್ನ ಸಾರು. ದೇವರ್ ಆಕ್ಚುಲಿ ಆಸ್ಕಿಂಗ್ ಫಾರ್ ಇಲ್ಲಿ ಕರಿನಾಗಿದೆ, ಶಿ ವಾಂಟೆಡ್ ನಾಟಿ ಕೋಳಿ ಕೋಳಿ ಸಾರು. ಆಸ್ಕಿಂಗ್ ಲೈಕ್ ಅಥೆಂಟಿಕ್ ಫುಡ್ ಬೇಕು ಅಂದ್ಬಿಟ್ಟು ದೇ ಅಡ್ಜಸ್ಟೆಡ್ ಈಸಿಲಿ ಟು ಬೆಂಗಳೂರು ಫುಡ್, ಅಂಡ್ ದೇ ರಿಯಲಿ ಲೈಕ್ ಟು ಬೆಂಗಳೂರು ಫುಡ್ ಅಲಾಟ್ ಆಲ್ಸೋ. ಸೋ ದಟ್ ವಾಸ್ ನೈಸ್, ಇಟ್ ವಾಸ್ ನೈಸ್ ಟು ಸೀ.
2: ಆಮೇಲೆ ನಿಮ್ಮ ಮುಂದಿನ ಆಯೋಜನೆಗಳು ಏನು?
3: ಸೊ ಒಂದು ಎರಡು ಮೂರು ಪ್ರಾಜೆಕ್ಟ್ ವರ್ಕ್ ಮಾಡ್ತೇನೆ, ಒಂದು ಸ್ಕ್ರಿಪ್ಟ್ ಬರ್ದೇನೆ. ಸೊ ಐಮ್ ಜಸ್ಟ್ ಯು ನೋ, ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಟು ಕೀಪ್ ವರ್ಕಿಂಗ್ ಆನ್ ದ ಸ್ಕ್ರಿಪ್ಟ್ ಅಂಟಿಲ್ ಇಟ್ಸ್ ರೆಡಿ ಟು ಶೂಟ್. ಅಟ್ ದ ಸೇಮ್ ಟೈಮ್ ಟ್ರೈಂಗ್ ಟು ಫೈಂಡ್ ಪ್ರೊಡ್ಯೂಸರ್ಸ್, ಅದನ್ನ ಯು ನೋ ಫಂಡ್ ಮಾಡಿ ಟು ಶೂಟ್ ದಟ್. ಇನ್ನೊಂದು ಇಸ್ ಇನ್ ಡೆವಲಪ್ಮೆಂಟ್ ಸ್ಟೇಜ್, ದಟ್ ಐಮ್ ಅಬೌಟ್ ಯು ನೋ ಸ್ಟಿಲ್ ವಾಂಟ್ ಟು ಫಿಗರ್ ಔಟ್ ಹೆಂಗೆ ಯಾವ ಥರ ಸ್ಕ್ರಿಪ್ಟ್ ಬಿಡಿ ಅಂತ. ದಟ್ ಒನ್ ಇಸ್ ಫಸ್ಟ್ ಒನ್ ಇಸ್ ಮೋರ್ ಸೆಟ್ ಇನ್ ಬ್ಯಾಂಗ್ಳೂರ್, ಸೆಕೆಂಡ್ ಒನ್ ಇಸ್ ಸೆಟ್ ಲೈಕ್ ಯು ನೋ ಬ್ಯಾಂಗ್ಳೂರಲ್ಲಿ, ಮೆಲ್ಬರ್ನಲ್ಲಿ, ಆ್ಯಂಡ್ ದೆನ್ ಯು ನೋ ಥೈಲ್ಯಾಂಡಲ್ಲಿ. ಸೊ ಇಟ್ಸ್ ಲೈಕ್ ಬಟ್ ಲೈಕ್ ನಾ ಬೆಂಗಳೂರಿಂದ ಬಂದಿರೋ, ಸೊ ಆಲ್ ಮೈ ಸ್ಟೋರೀಸ್ ಇಸ್ ಸಮ್ ಹೌ ರೂಟೆಡ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಯು ನೋ ಆ್ಯಂಡ್ ಐ ಆಲ್ಸೋ ಇಮಿಗ್ರೇಟೆಡ್, ಸೊ ಇಟ್ ವಿಲ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಕನೆಕ್ಷನ್ ವಿತ್ ಇಮಿಗ್ರೇಷನ್. ಸೊ ಯಾ, ದೋಸ್ ಆರ್ ದ ಟೈಪ್ ಆಫ್ ಸ್ಟೋರೀಸ್ ಅಲ್ ಇವೆಂಚುಲಿ ವಾಂಟ್ ಟು ಟೆಲ್.
2: ಕನ್ನಡದಲ್ಲೇ ಮಾಡಬೇಕು,
3: ಕನ್ನಡದಲ್ಲೇ ಆದಷ್ಟು. ನಾಟ್ ನೆಸರಿ ದಟ್ ಬರೀ ಕನ್ನಡ ಪಿಕ್ಚರ್ ಮಾಡ್ತಾ, ಇಫ್ ಐ ಹ್ಯಾವ್ ಆಪರ್ಚುನಿಟಿ ಫಾರ್ ಹಿಂದಿ ಆರ್ ಇಂಗ್ಲೀಷ್ ಅಂಡ್ ಗುಡ್, ಬಟ್ ನಾನು ಬರೆಯೋದೆಲ್ಲ ಬಿ ಇನ್ ಕನ್ನಡ, ಬಿಕಾಸ್ ದಟ್ಸ್ ವೆರ್ ಐ ಆಮ್ ಕಮ್.
2: ಐ ಥಿಂಕ್ ಈಗ ಏನಂದ್ರೆ ಕನ್ನಡ ಇಂಡಸ್ಟ್ರಿಲೂ ಅಷ್ಟೇ, ಐ ಥಿಂಕ್ ಯುನೋ ಹೊಸ ಚಿಂತನೆ ಬೇಕು, ಹೊಸ ಯೋಚನೆ ಬೇಕು, ಅಂಡ್ ಯುನೋ ಯಂಗರ್ ಜನರೇಷನ್ ನೀಡ್ಸ್ ಟು ಕಮ್ ಇನ್. ಸೊ ಫ್ಯಾಂಟಾಸ್ಟಿಕ್. ನೀವು ಅಮೇರಿಕಾಗೆ ವಾಪಸ್ ನಾಳೆ ಹೊರಟಿದ್ದೀರ, ಸೊ ನೀವು ಸಮಯ ಮಾಡಿಕೊಂಡು ನಮ್ಮ ಜೊತೆ 2RRR ಸಿಡ್ನಿ ಕನ್ನಡ ವಾಣಿ ಹಾಗೂ ಆಸ್ ಇಂಡಿಯನ್ಗೂ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಬಹಳನೇ ಧನ್ಯವಾದಗಳು, ಸಮಯ ತಗೊಂಡು ನಮ್ಮ ಜೊತೆ ಮಾತಾಡಿದ್ದೀವಿ.
1: ಧನ್ಯವಾದಗಳು. ಬಹಳ ನಮಗೆ ಹೆಮ್ಮೆ ತರುವಂಥ ವಿಷಯ ಕನ್ನಡ ಚಲನಚಿತ್ರ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ ಬಂದಿರೋದು. ಈಗ ನಮ್ಮ ಸ್ಪಾನ್ಸರ್ ಸಂದೇಶವನ್ನು ಕೇಳೋಣ, ಅದರ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ.
4: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St. Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St. Elizabeth Aged Care Facility is a proud sponsor of 2RRR.
5: I feel like absolute crap. I hate myself. I hate my hair, my face. I have no personality. Nothing makes me happy anymore.
6: I had no idea my daughter had depression until I took her to a GP. I just thought she was being a typical teenager.
5: The doctor helped me deal with it, helped make sense of things.
7: Help someone find a way back from depression and anxiety. Find out where to get help at youthbeyondblue.com or call 1300 22 4636.
8: At 2RRR, we love to hear from our listeners, so get in touch with us about what you like, dislike, what you think we can do better, and what you would like to hear in the future. Email your feedback to office at 2RRR.org.au or message us on Facebook. Thanks again for tuning in to 2RRR, the voice of your local community.
1: ಸಿಡ್ನಿ ಕನ್ನಡವಾಣಿ ಬಾನಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನಿಮಗೆಲ್ಲ ತಿಳಿದಂತೆ ನಮ್ಮ ಈ ಕಾರ್ಯಕ್ರಮ ಅಂತರ್ಜಾಲದಲ್ಲೂ ಲಭ್ಯ. 2RRR.org.au 2RRR.org.au. ಇದು ಕಾರ್ಯಕ್ರಮ ಆದ ಒಂದೆರಡು ದಿನದಲ್ಲೇ ನಾವು ಇದರ ಆಡಿಯೋ ಫೈಲ್ನ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಈ ರೀತಿಯಾದಂಥ ಅಲ್ಲಿ ಪೋಸ್ಟ್ ಮಾಡೋದ್ರಿಂದ ನಿಮಗೆ ಸಮಯ ಸಿಕ್ಕಿದಾಗ ಮತ್ತೆ ಕೇಳುವಂಥ ಒಂದು ಅವಕಾಶ. ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದ ಹಾಗೆ ನಮಗೆಲ್ಲ ಚಳಿಗಾಲ ಬಂತು ಅಂತಂದರೆ ಈ ಫ್ಲೂ ಸೀಸನ್ ಬಂತು ಅಂತ ನಮಗೆ ಗಾಬರಿ. ಅದರಿಂದ ನಮ್ಮ ಕನ್ನಡ ಸಮುದಾಯದ ಡಾಕ್ಟರ್ ರೇಖಾರಾವ್ ಅವರು ಮಾತಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನನ್ನು ಹೇಗೆ, ಎಷ್ಟು ತಿಂಗಳಿಗೆ ಒಂದು ಸಲ, ಯಾರು ತೊಗೊಳ್ಬೇಕು ಅಂತ ಕೇಳಿದ್ಮೇನು. ಬಹಳ ವರ್ಷಗಳಿಂದ ಸಿಡ್ನಿನಲ್ಲಿ ವಾಸ ಮಾಡ್ತಾ ಇರುವಂಥ ಡಾಕ್ಟರ್ ರೇಖಾರಾವ್ ಅವರು ಈ ಒಂದು ಸಂಸ್ಥೆ, ಭಾರತದಿಂದ ಬಂದಂಥ ವೈದ್ಯರ ಒಂದು ಸಂಸ್ಥೆ ಇದೆ, ಅದಕ್ಕೆ ಆಸ್ಟ್ರೇಲಿಯನ್ ಇಂಡಿಯನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅಸೋಸಿಯೇಷನ್ ಅಂತಾರೆ, ಅದಕ್ಕೆ ಅಧ್ಯಕ್ಷರು ಸಹ ಅವರು ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ರೇಖಾರಾವ್ ನಮಸ್ಕಾರ.
9: ನಮಸ್ಕಾರ ನಟರಾಜ್. ಕನ್ನಡವಾಣಿಯಲ್ಲಿ ಮಾತಾಡೋಕ್ಕೆ ನಂಗೆ ಭಾಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ.
1: ಧನ್ಯವಾದಗಳು. ನಾನು ಹೇಳ್ದಾಗೇನೆ ನಮ್ಮ ಫ್ಲೂ ಬಂತು ಅಂತಂದ್ರೆ ನಾವು ಭಾಳ ಆತಂಕ ಶುರು ಆಗ್ಬಿಡುತ್ತೆ ನಮಗೆ. ಅದು ಚಿಕ್ಕ ಮಕ್ಕಳಿದ್ರಂತೂ ಅದು ತುಂಬಾ ಕಷ್ಟ ಅಂತ ಇಟ್ಕೊಳ್ಳಿ, ಅದನ್ನೆಲ್ಲ ನಿಭಾಯಿಸೋದು. ಅದರಿಂದ ಸಾಮಾನ್ಯವಾಗಿ ನಾವೆಲ್ಲ ಹಿಂದೆ ಫ್ಲೂ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಕೂತಿರ್ತಿದ್ವು. ಆದರೆ ಇವಾಗೆಲ್ಲ ಬಹಳಷ್ಟು ಬದಲಾವಣೆಗಳಾಗಿವೆ, ಅದರಲ್ಲಿ ವೈದ್ಯಕೀಯರಿಂದ ಬರ್ತಾ ಇರುವಂಥ ಸಲಹೆಗಳು ಬದಲಾಗಿವೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ.
9: ಓಕೆ. ಈ ವಿಂಟರ್ ಸೀಸನ್ ಅಥವಾ ಫ್ಲೂ ಸೀಸನ್ ಅಂತ ಹೇಳ್ತೀವಲ್ಲ, ಅದು ಒಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಇಟ್ಸ್ ಎ ವಿಂಡೋ ಫಾರ್ ಪೇಷಂಟ್ಸ್ ಆ್ಯಂಡ್ ಡಾಕ್ಟರ್ಸ್ ಟು ಸಿ ಏನೇನು ವ್ಯಾಕ್ಸಿನ್ಸ್ ಡ್ಯೂ ಇದೆ, ಏನೇನು ತೊಗೊಂಡಿದ್ದಾರೆ, ಏನೇನು ತೊಗೊಂಡಿಲ್ಲ ಅಂತ ಒಂದು ಆಪರ್ಚುನಿಟಿ ಅದು. ಸೊ ಯೂಶಲಿ ಫ್ಲೂ ವ್ಯಾಕ್ಸಿನ್ಸು ಏಪ್ರಿಲಿಂದ ಶುರು ಆಗುತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾಕೆಂದರೆ ಈ ವ್ಯಾಕ್ಸಿನ್ ಪ್ರೊಟೆಕ್ಷನ್ ಪೀರಿಯಡ್ 3 ತಿಂಗಳಿರೋದು. ಸೊ ನೀವು ತುಂಬ ಬೇಗ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಏಪ್ರಿಲ್ ಮೇ ಜೂನ್ 3 ತಿಂಗಳು ವರ್ಕ್ ಕವರ್ ಆಗುತ್ತೆ. ಜುಲೈ ಆಗಸ್ಟ್ ವರ್ಸ್ಟ್ ಫ್ಲೂ ವಿಂಟರ್ ಪೀರಿಯಡು, ಆ ಟೈಮಲ್ಲಿ ನಿಮಗೆ ಪ್ರೊಟೆಕ್ಷನ್ ಇರೋಲ್ಲ, ಫ್ಲೂ ಬರುತ್ತೆ. ಆಮೇಲೆ ಅನ್ಕೊತೀರ, ಓ ವ್ಯಾಕ್ಸಿನ್ ತೊಗೊಂಡ್ರೂ ಬಂತು, ಏನು ಪ್ರಯೋಜನ ವ್ಯಾಕ್ಸಿನ್ ತೊಗೊಂಡು ಅನ್ನೋ ಥರ ಫೀಡ್ಬ್ಯಾಕ್ ಬರುತ್ತೆ ನಮಗೆ. ಸೊ ನಾವು ಏನು ಎಜುಕೇಟ್ ಮಾಡ್ತೀನಿ ಅಂದರೆ, ಪೇಷಂಟ್ಸ್ಗೆ ಮೇನಲ್ಲಿ ತೊಗೊಳ್ಳಿ. ಮೇನಲ್ಲಿ ತೊಗೊಂಡ್ರೆ ಮೇ ಜೂನ್ ಜುಲೈ 3 ಮಂತ್ಸ್ ಪೀಕ್ ಪೀರಿಯಡ್ ಅದು. ಆಗಸ್ಟ್ಗೊಂದು ಸ್ವಲ್ಪ ಫಾಲ್ ಫಾರ್ವರ್ಡ್ ಆಗುತ್ತೆ. ಸೊ ಆವಾಗ ನಿಮಗೆ ಯು ವಿಲ್ ಗೆಟ್ ಬೆಟರ್ ಪ್ರೊಟೆಕ್ಷನ್ ಅಂತ. ಒಂದು ಪ್ರೊಟೆಕ್ಷನ್ ಕೊಡ್ಬೋದು, ಅಥವಾ ನಿಮಗೆ ಫ್ಲೂ ಬಂದರೆ ಅಷ್ಟೊಂದು ಸೀರಿಯಸ್ ಆಗಿರಲ್ಲ. ಸೊ ಫುಲ್ ಪ್ರೊಟೆಕ್ಷನು ಇಲ್ಲದೆ ಇರ್ಬೋದು. ಅದು ನಿಮ್ಮ ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಹೋಗುತ್ತೆ. ಅದು ಎಷ್ಟು ಪ್ರೊಟೆಕ್ಷನ್ ಬರುತ್ತೆ, ನಥಿಂಗ್ ಇಸ್ 100% ಗ್ಯಾರಂಟಿ. ಬಟ್ ಅಟ್ ಲೀಸ್ಟ್ ಸಿವಿಯರಿಟಿ ಇರಲ್ಲ, ಹಾಸ್ಪಿಟಲ್ ಅಡ್ಮಿಷನ್ ಇರಲ್ಲ. ಒಂದು ಈ ಟೈಮಲ್ಲಿ ಬೇರೆ ಎಲ್ಲ ವ್ಯಾಕ್ಸಿನ್ಸ್ ವಿಷಯನೂ ನಂಗೆ ಮಾತಾಡೋಕ್ಕೆ ಇಷ್ಟ ಇದೆ. ಒಂದು ಕೋವಿಡ್ ವ್ಯಾಕ್ಸಿನ್, ಇವಾಗ ಎಲ್ರಿಗೂ ವ್ಯಾಕ್ಸಿನ್ ಫೆಟೀಗ್ ಅಂತೀವಿ, ಆ ವ್ಯಾಕ್ಸಿನ್ ಫೆಟೀಗ್ ಅಂಡ್ ವ್ಯಾಕ್ಸಿನ್ ಫಿಯರ್ ಆಗೋಗ್ಬಿಟ್ಟಿದೆ. ಆ ಕೋವಿಡ್ ವ್ಯಾಕ್ಸಿನ್ 6 ತಿಂಗಳಿಗೆ ತಗೋ, 3 ತಿಂಗಳಿಗೆ ತಗೋ, ಅದೇನೇನೋ ವ್ಯಾಕ್ಸಿನ್ ಚೇಂಜ್ಗಳು ಬಂತು ಎಲ್ಲ ಆಗಿ ಜನಕ್ಕೆ ಭಾಳ ಹೆದರಿಕೆ ಆಗೋಗ್ಬಿಟ್ಟಿದೆ ವ್ಯಾಕ್ಸಿನ್ ತೊಗೊಳಕ್ಕೆ. ಇವಾಗ ಯಾವ ವ್ಯಾಕ್ಸಿನೂ ಬೇಡ ಅಂತಾರೆ. ಬಟ್ ಇವಾಗ ಬರ್ತಾ ಇರೋ ಕೋವಿಡ್ ವ್ಯಾಕ್ಸಿನ್ಸು ಭಾಳ ಸೇಫ್ ಆಗಿದೆ ಆ್ಯಂಡ್ ಅಟ್ ರಿಸ್ಕ್ ಪೀಪಲ್ಲು, ಪೀಪಲ್ ಓವರ್ ದಿ ಏಜ್ ಆಫ್ 65, ಕೋಮಾರ್ಬಿಡಿಟೀಸ್, ಡಯಾಬಿಟೀಸು, ಹಾರ್ಟ್ ಡಿಸೀಸು, ಇಮ್ಯುನೋ ಕಾಂಪ್ರಮೈಸ್ಡ್ ಆದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವರೆಲ್ಲ ಖಂಡಿತ. ಕೆಲವ್ರಿಗೆ 6 ತಿಂಗಳಿಗೆ ಒಂದ್ಸತಿ ಇನ್ನೂ ತೊಗೋಬೇಕು ಬೂಸ್ಟರ್ ವ್ಯಾಕ್ಸಿನು, ಇನ್ನು ಕೆಲವ್ರಿಗೆ ಎವ್ರಿ ಇಯರ್ ತೊಗೋಬೇಕು. ಅದು ಗೈಡ್ಲೈನ್ಸು ನೀವು ಆ್ಯಕ್ಚುಲಿ ವೆಬ್ಸೈಟ್ಗೆ ಕ್ಲಿಕ್ ಮಾಡಿದ್ರೆ ಅದು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗತ್ತೆ. ಎರಡನೇದೇನು ಅಂದರೆ ನಿಮಗೆ ಮೈಗೌ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮ್ಯುನೈಸೇಷನ್ ಸ್ಟೇಟಸ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಹೇಳುತ್ತೆ ನಿಮ್ಗೆ ಏನೇನು ಡ್ಯೂ ಇದೆ, ಏನೇನು ಇಲ್ಲ ಅಂತ. ಸೊ ಆ ಥರ ನಿಮಗೇನೆ ನಿಮಗೆ ಗೊತ್ತಾಗತ್ತೆ ಏನೇನು ವ್ಯಾಕ್ಸಿನ್ ಬೇಕು ಅಂತ. ಸೊ ಫ್ಲೂ ವ್ಯಾಕ್ಸಿನ್ ಬರೋ ಸೀಸನಲ್ಲಿ ಅದರ್ ವ್ಯಾಕ್ಸಿನ್ಸ್ ಒಂದು ಆಪರ್ಚುನಿಟಿ ತೊಗೊಂಡು ಮಾಡಬೇಕು. ಇನ್ನೊಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್, ಇಷ್ಟು ದಿವಸ ನಾನು ಪ್ರಿವಿನೇರ್ 13 ಅಂತ ಕೊಡ್ತಾ ಇದ್ವಿ 70 ವರ್ಷ ಆದಮೇಲೆ. ಬಟ್ ಇವತ್ತು ಹೊಸ ಇನ್ಫಾರ್ಮೇಷನ್ ಬಂದಿದೆ, 1st of July ಕ್ಯಾಪವ್ಯಾಕ್ಸಿ ಅಂತ ಒಂದು ಹೊಸ ವ್ಯಾಕ್ಸಿನ್ ಬಂದಿದೆ. ಇಟ್ ಈಸ್ ಗೋಯಿಂಗ್ ಟು ರಿಪ್ಲೇಸ್ ನ್ಯೂಮೋವ್ಯಾಕ್ಸ್ 23 ಆ್ಯಂಡ್ ಪ್ರಿವಿನೇರ್ 13 ಆ್ಯಂಡ್ ಕ್ಯಾಪವ್ಯಾಕ್ಸ್. ಇದು 1st of July ಯಾರು ಎಲ್ಲರೂ ತೊಗೋಬೋದು. ಇದು ಎಲಿಜಿಬಿಲಿಟಿ ಯಾರಿಗೆ ಅಂತಂದರೆ ನಿಮ್ಗೆ 65 ವರ್ಷ ಮೇಲಾಗಿರಬೇಕು, ಅಥವಾ ಇಫ್ ಯು ಹ್ಯಾವ್ ಗಾಟ್ ಯುವರ್ ಇಮ್ಯುನೋ ಕಾಂಪ್ರಮೈಸ್ಡ್ ಆರ್ ಯು ಹ್ಯಾವ್ ಅದರ್ ಕ್ರಾನಿಕ್ ಕಂಡೀಷನ್ಸ್ ಲೈಕ್ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಇರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಸಿವಿಯರ್ ಆಸ್ತಮಾ ಇರ್ಬೋದು, ಬೇರೆ ಯಾವ ಒಂದು ಇಷ್ಟು ಕೋಮಾರ್ಬಿಡಿಟೀಸ್ ಇದ್ದವ್ರಿಗೆ 18 ವರ್ಷದ ಮೇಲೆ ಕೊಡ್ತಾರೆ. ಅಬಾರಿಜಿನಲ್ ಆ್ಯಂಡ್ ಟಾರಿಸ್ ಸ್ಟ್ರೇಟ್ ಐಲ್ಯಾಂಡರ್ಸ್ಗೆ 25 ವರ್ಷ ಆದಮೇಲೆ ಎಲ್ಲರಿಗೂ ಎಲಿಜಿಬಲ್ ಇದೆ. ಇದು ಹೊಸದು. ಇವಾಗ ನೀವು ಆಗಲೇ ಪ್ರಿವಿನೇರ್ ವ್ಯಾಕ್ಸಿನ್ ತೊಗೊಂಡಿದ್ರೆ 1 ವರ್ಷ ಪೀರಿಯಡ್ ಬ್ರೇಕ್ ಆದಮೇಲೆ ಇದನ್ನು ತೊಗೋಬೋದು. ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ವ್ಯಾಕ್ಸಿನ್. ಅದಾದಮೇಲೆ ಈ ಟೈಮಲ್ಲಿ ನಾನು ಶಿಂಗಲ್ಸ್ ವ್ಯಾಕ್ಸಿನ್ ವಿಷಯನೂ ಮಾತಾಡ್ತೀನಿ. ಶಿಂಗಲ್ಸ್ ಅನ್ನೋದು ವೆರಿ ವೆರಿ ವೆರಿ ಪೇನ್ಫುಲ್ ಕಂಡೀಷನ್. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಚಿಕನ್ ಪಾಕ್ಸ್ ಬಂದಿದ್ದರೆ ಆ ವೈರಸ್ಸು ನಿಮ್ಮ ಬಾಡಿಯಲ್ಲಿ ಡಾರ್ಮೆಂಟ್ ಆಗಿರುತ್ತೆ. ವೆನ್ ಯು ಆರ್ ರನ್ ಡೌನ್ ಆರ್ ಎನಿ ಅದರ್ ರೀಸನ್ ರೀಆಕ್ಟಿವೇಟ್ ಆಗಿ ಆ ನರ್ವ್ ಯಾ ನರ್ವ್ ಡಿಸ್ಟ್ರಿಬ್ಯೂಷನಲ್ಲಿ ಆ ಬ್ಲಿಸ್ಟರ್ಸ್ ಥರ ಬರುತ್ತೆ. ಅದು ಬರೋಕ್ಕೆ ಮುಂಚೆ 2 ವಾರ ನೋವು ಬರ್ಬೋದು, ಫೀವರಿಶ್ ಆಗ್ಬೋದು, ಏನು ಅಂತ ನಿಮ್ಗೆ ಗೊತ್ತಾಗಲ್ಲ. ಬಟ್ ಆವಾಗ ಮೆಡಿಕೇಷನ್ ತೊಗೊಳಂಗೂ ಇಲ್ಲ, ಆ ಬ್ಲಿಸ್ಟರ್ ಬಂದಾಗ ಮಾತ್ರ ಆ ಮೆಡಿಕೇಷನ್ ಕೊಡ್ಬೋದು. ಸೊ ಅದು ಆಮೇಲೆ ಅದು ಎಷ್ಟೋ ಜನಕ್ಕೆ ತುಂಬ ಪೇನ್ಫುಲ್ ಕಂಡೀಷನ್ನು. ಇಟ್ ಕ್ಯಾನ್ ಕಾಸ್ ಅ ಕಂಡೀಷನ್ ಕಾಲ್ಡ್ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿಯಾ. ಅದು ಏನು ಅಂತಂದರೆ ಆ ನರ್ವ್ ಪೇನು ವರ್ಷ ಇರುತ್ತೆ, ವರ್ಷಾಂಗಟ್ಲೆ ಇರ್ಬೋದು, ಕೆಲವ್ರು ಲೈಫ್ ಲಾಂಗ್ ಇರ್ಬೋದು. ಇನ್ನೊಂದು ಕಾಂಪ್ಲಿಕೇಷನ್ನು ಇಟ್ ಕ್ಯಾನ್ ಕಾಸ್ ಎನ್ಕೆಫಲೈಟಿಸ್ ಆರ್ ಮೆನಿಂಜೈಟಿಸ್ ಟು. ಸೊ ಇವೆಲ್ಲ ಇರೋದ್ರಿಂದ ಈ ಶಿಂಗಲ್ಸ್ ವ್ಯಾಕ್ಸಿನು ಗೌರ್ಮೆಂಟು ಫ್ರೀ ಕೊಡ್ತಾ ಇದೆ ಓವರ್ ದಿ ಏಜ್ ಆಫ್ 65. 2 ಡೋಸಸ್ಸು ನೀವೇ ಕೊಂಡ್ಕೊಂಡ್ರೆ ನಿಯರ್ಲಿ $300 ವ್ಯಾಕ್ಸಿನ್. ಸೊ ಅದು ಫ್ರೀ ಇರೋದ್ರಿಂದ ಹೆದರ್ಕೋಬಿಡಿ, ಪ್ಲೀಸ್ ಯೂಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಗೆಟ್ ದ ವ್ಯಾಕ್ಸಿನ್. ಇವಾಗ ಒಂದು 4-5 ತಿಂಗಳಿಂದ ಇನ್ನೊಂದು ವ್ಯಾಕ್ಸಿನ್ ಏನು ಅಂದರೆ RSV ವೈರಸ್ ಅಂತ, ರೆಸ್ಪಿರೇಟ್ರಿ ಸಿನ್ಸಿಥಿಯಲ್ ವೈರಸ್ ಅಂತ. ಅದು ಕಾಸ್ಟ್ ಎಫೆಕ್ಟಿವ್ನೆಸ್ಸಿಂದ 75 ವರ್ಷ ಆದಮೇಲೆ ಕೊಡ್ತಾ ಇದ್ದಾರೆ. RSV ವೈರಸ್ಸು ಫ್ಲೂಗಿಂತ ವರ್ಸು. ಅದು ನಿಮೋನಿಯಾ ಬಂದರೆ ತಿಂಗಳಾನ್ಗಟ್ಲೆ ಇರುತ್ತೆ ಆ್ಯಂಡ್ ಇಟ್ ಕ್ಯಾನ್ ಕಾಂಪ್ರಮೈಸ್ ಇಮ್ಯುನೋ ಕಾಂಪ್ರಮೈಸ್ ಪೀಪಲ್, ಹಾರ್ಟ್ ಕಂಡೀಷನ್ಸ್ ಇರೋರು, ಡಯಾಬಿಟೀಸ್ ಇರೋರು, ಅವ್ರಿಗೆಲ್ಲ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸು ಇದೆ. ಯಾಕಂದರೆ ಲಂಗ್ ಪಂಪ್ ಬ್ಲಡ್ ಪ್ಯೂರಿಫೈ ಮಾಡಬೇಕು, ಲಂಗ್ ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ ಹಾರ್ಟ್ ವರ್ಕ್ ಆಗಲ್ಲ. ಒಂದಕ್ಕೊಂದು ಸಂಬಂಧ ಇರೋದರಿಂದ ಈ ವೈರಸ್ ತೊಗೊಂಡು ಈ ವೈರಸ್ ಪ್ರಾಬ್ಲಮ್ ಬಂದರೆ ಇಟ್ ಕ್ಯಾನ್ ಕಾಸ್ ಸೋ ಮೆನಿ ಅದರ್ ಕಾಂಪ್ಲಿಕೇಶನ್ಸ್. ಅದನ್ನು ಅವಾಯ್ಡ್ ಮಾಡೋಕ್ಕೆ RSV ವ್ಯಾಕ್ಸಿನ್ ಅಗೇನ್ ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಎಷ್ಟು ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು 4-5 ವರ್ಷ ಆದರೂ ಪ್ರೊಟೆಕ್ಷನ್ ಕೊಡುತ್ತೆ.
10: ಟ್ರ್ಯಾಕ್ ರೆಕಾರ್ಡ್ ಇಲ್ಲ,
9: ಟ್ರ್ಯಾಕ್ ರೆಕಾರ್ಡ್ ಇನ್ನೂ ಇಲ್ಲ, ಇವಾಗ ಒಂದು 2-3 ವರ್ಷದಿಂದ ಇದೆ ಅದು. ಸೊ ಇವಾಗ ಆ ಹುಟ್ಟು ಮಕ್ಕಳಿಗೆ, ಇವಾಗ ಒಂದು ಕೆಲವು ಮಕ್ಕಳು ಆರ್ ಎಸ್ ವಿ ಬಂದು ಸತ್ತೋಗಿಯಲ್ಲ ಆಗಿದ್ದರಿಂದ ಪ್ರೆಗ್ನೆಂಟ್ ಮದರ್ಸ್ಗೆ 3rd trimester ಆರ್ ಎಸ್ ವಿ ವ್ಯಾಕ್ಸಿನ್ ಕೊಡ್ತಾರೆ. ಅದು ಮಗುನೂ ಪ್ರೊಟೆಕ್ಟ್, ಮಗುಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಆ ಮಗುಗೆ, ಆ ಮಗುಗೆ ಅಮ್ಮ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಗು ಹುಟ್ಟಿದ ತಕ್ಷಣ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ ಆ ಆರ್ ಎಸ್ ವಿ ವ್ಯಾಕ್ಸಿನು ಫ್ರೀಯಾಗಿ ಕೊಡ್ತಾರೆ. ಸೊ ಇದ್ರ ಮಧ್ಯ ನಾನು ಊಪಿಂಗ್ ಕಾಫು, ಟೆಟ್ನೆಸ್ಸು ಅವೆಲ್ಲ ನಿಮ್ಮದು ಇಮ್ಯುನಿಟಿ ಆಗಿಲ್ಲ ಅಂತಂದರೆ 10 ಇಯರ್ಸ್ ಆಗಿದ್ದರೆ ತಗೋಬೇಕು. ಇವಾಗ ಡಾರ್ವಿನ್ನಲ್ಲಿ ಇವಾಗ ಲೇಟೆಸ್ಟ್ ಡಿಫ್ತೀರಿಯಾ ಔಟ್ ಬ್ರೇಕ್ ಇದೆಯಂತೆ. ಆಮೇಲೆ ಊಪಿಂಗ್ ಕಾಫ್ ಅಂತೂ ಯಾವಾಗಲೂ ಬರ್ತಾನೆ ಇರುತ್ತೆ. ಎಸ್ಪೆಷಲಿ ನಾವು ಇಂಡಿಯನ್ಸ್ ಬಂದವರು ನಮಗೆ ಸರಿಯಾಗಿ ಇಮ್ಯುನೈಸೇಷನ್ ಆಗಿಲ್ಲ ಇಂಡಿಯಲ್ಲಿ. ಸೊ ಒನ್ಸ್ ಇನ್ 10 ಇಯರ್ಸು ಬರೀ ಡಿಫ್ತೀರಿಯಾ ಟೆಟನಸ್ ಆದರೆ ಫ್ರೀ, ಬಟ್ ಬೂಸ್ಟ್ರಿಕ್ಸ್ ಅಂತ ಡಿಫ್ತೀರಿಯಾ ಊಪಿಂಗ್ ಕಾಫ್ ಟೆಟನಸ್ ಮೂರು ಕಾಂಬಿನೇಷನ್ ಆದರೆ ಕೊಂಡ್ಕೋಬೇಕು. ಬಟ್ ಅದೊಂದು $50-$55 ಅಷ್ಟೇ, 10 ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಅದು ಒಂದು ನಾನು ರೆಕಮೆಂಡ್ ಮಾಡ್ತೀನಿ.
10: ಇನ್ನೊಂದು ಪ್ರಶ್ನೆ ನಮಗೆ ಎಲ್ಲರೂ ಕೇಳೋದೇನು ಅಂತಂತಂದರೆ, ಇದು ಯಾಕೆ ಇದು ಚಳಿಗಾಲ ಬಂತು ಅಂದರೆ ಈ ಫ್ಲೂ ವೈರಸ್ ಎಲ್ಲ ಹೆಚ್ಚಾಗುತ್ತಲ್ಲ, ಯಾತಕ್ಕೆ ಅಂತ ಕೇಳಿ.
9: ಯಾಕೆ ಅಂತಂದರೆ ಚಳಿಗಾಲದಲ್ಲಿ ನಾವು ವಿ ಆರ್ ವೆರಿ ಕ್ಲೋಸ್ ಟು ಒನ್ ಅನದರ್. ಒಂದು ನಿಮ್ಗೆ ಜ್ಞಾಪಕ ಇದ್ರೆ ಕೋವಿಡ್ ಟೈಮಲ್ಲಿ ಯಾರಿಗೂ ಫ್ಲೂನೇ ಇರಲಿಲ್ಲ, ಯಾಕಂದ್ರೆ ಯಾರು ಜಾಸ್ತಿ ಹೋಗ್ತಾನೆ ಇರಲಿಲ್ಲ ಆಚೆ, ಎಲ್ಲರೂ ಅವ್ರವ್ರ ಮನೇಲಿ ಇರ್ತಾ ಇದ್ರು, ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು. ಸೊ ಇವಾಗ ಅದೆಲ್ಲ ಇದಾದಾಗಿಂದ ಕೋವಿಡ್ಡು, ಆರ್ ಎಸ್ ವಿ, ಫ್ಲೂ ತುಂಬ ಜಾಸ್ತಿ ಆಗಿದೆ. ಒಬ್ಬರಿಂದ ಒಬ್ಬರು ಹರಡೋದು ಜಾಸ್ತಿ. ಇನ್ನೊಂದೇನು ಅಂದರೆ ಹೈಜೀನ್, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ನೆಗೋದು, ನೆಗಡಿ, ಕೆಮ್ಮು, ಸೀನೋದು ಅದೆಲ್ಲ ಮಾಡಿದ್ರೆ ಟೇಬಲ್ ಮೇಲೆ, ಸರ್ಫೇಸಸ್ ಮೇಲೆ ಎಲ್ಲ ಸುಮಾರು ಹೊತ್ತು ಇರುತ್ತೆ. ನೀವು ಆಮೇಲೆ ಅದ್ರ ಹತ್ರ ಹೋಗಿ ಮುಟ್ಟೋದು ಮಾಡೋದು ಎಲ್ಲ ಮಾಡಿದ್ರೆ ಯಾರೋ ಬಂದು ಹೋಗಿರ್ತಾರೆ, ನಿಮಗೆ ಎಕ್ಸ್ಪೋಸ್ ಆಗಿ ನಿಮಗೆ ಫ್ಲೂ ಬರೋ ಚಾನ್ಸ್ ಆಗುತ್ತೆ. ಎಲ್ಲರೂ ಮಾಸ್ಕ್ ಹಾಕೊಳ್ಳೋಕ್ಕೆ ಇವಾಗ ಬೇಜಾರು, ಹಾಕೊಂಡು ಸಾಕಾಗಿದೆ ನಮಗೆಲ್ಲ. ಸೊ ಹಂಗಾಗ್ಬಿಟ್ಟು ಆ್ಯಂಡ್ ತುಂಬ ಜಾಸ್ತಿ ಪ್ರಾಕ್ಸಿಮಿಟಿ ಜಾಸ್ತಿ ಆ್ಯಂಡ್ ಫಾರ್ ಸಮ್ ರೀಸನ್ ದಿಸ್ ವೈರಸಸ್ ಥ್ರೈವ್ ಮೋರ್ ಇನ್ ದ ವಿಂಟರ್ ಮಂತ್ಸ್. ಮೇಬಿ ಇಟ್ ಇಸ್ ದ ಟೆಂಪ್ರೇಚರ್, ಮೇಬಿ ಇಟ್ ಇಸ್ ದ ಪ್ರಾಕ್ಸಿಮಿಟಿ. ಸೊ ವಿ ಡೋಂಟ್ ಹ್ಯಾವ್ ಎನಿ ಪ್ರೂವನ್ ಥಿಯರಿ ಆಸ್ ಟು ವೈ, ಬಟ್ ಮೇಬಿ ಇಟ್ ಇಸ್ ಬಿಕಾಸ್ ಆಫ್ ಆಲ್ ದೀಸ್ ಅದರ್ ಫ್ಯಾಕ್ಟರ್ಸ್ ದಟ್ ಯು ಸಿ ಮೋರ್ ಇಟ್ ಮೋರ್ ಇನ್ ವಿಂಟರ್. ಸಮ್ಮರಲ್ಲೂ ಬರುತ್ತೆ ಬಟ್ ಇದ್ರ ಇವಾಗ ಇಲ್ಲಿ ಜಾಸ್ತಿ ಅಷ್ಟೇ.
10: ಆಮೇಲೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರೋರಿಗೆ ಏನಾದ್ರು ಒಂದು ಬಹಳ, ಯಾಕೆಂತಂದರೆ ಎಲ್ಲರಿಗೂ ಆತಂಕ ಏನು ಅಂತಂದರೆ ಮಕ್ಕಳಿಗೆ ನಮಗೆ ಹುಷಾರು ತಪ್ಪಿದ್ರೆ ಅಷ್ಟೊಂದು ಆತಂಕ ಬರಲ್ಲ, ಆದರೆ ನಮಗಿರೋ ಚಿಕ್ಕ ಮಕ್ಕಳಿಗೆ ಆ ಥರ ಏನಾದ್ರು ಅದಕ್ಕೆ ನಿಮ್ಮ ಒಂದು ಸಲಹೆ ಏನು?
9: ಹೌದು, ಚಿಕ್ಕ ಮಕ್ಕಳಿಗೆ ಆಲ್ ಇಮ್ಯುನೈಸೇಷನ್ಸ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ 6 weeks, 4 months, 6 months ಕೊಡಬೇಕು. ಇವಾಗ ಮಕ್ಕಳಿಗೂ 6 ತಿಂಗಳಾದಮೇಲೆ ಫ್ಲೂ ವ್ಯಾಕ್ಸಿನ್ ಕೊಡ್ಬೋದು. ಅದರಲ್ಲಿ 2 ಟೈಪ್ ಇದೆ ಇವಾಗ. ಒಂದು 6 ತಿಂಗಳಿಂದ 2 ವರ್ಷಕ್ಕೆ ಇಂಜೆಕ್ಷನ್ನೇ ಕೊಡಬೇಕು, 2 ವರ್ಷದಿಂದ 17 ವರ್ಷಕ್ಕೆ ಇಂಜೆಕ್ಷನ್ ಬೇಕಾಗಿಲ್ಲ. ಇವಾಗ ಫ್ಲೂ ಮಿಸ್ಟ್ ಅಂತ ಬಂದಿದೆ, ಅದು ಮೂಗಲ್ಲಿ ಸ್ಪ್ರೇ ಮಾಡೋದು. ಅದ್ರ ಜೊತೆಗೆ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ಒಂದು ಬೆಕ್ಸೆರಾ ಅಂತಿದೆ, ಅದು ಇಟ್ ಇಸ್ ನಾಟ್ ಇನ್ ದಿ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಇನ್ ಆಸ್ಟ್ರೇಲಿಯಾ. ಯುರೋಪಲ್ಲಿ, ಅಮೆರಿಕಲ್ಲೆಲ್ಲ ಇದೆ, ಸಿಗುತ್ತೆ. ಅದು $120-$130 ಆಗ್ಬೋದು. ಅದು 3 ಡೋಸ್ ಕೊಡಬೇಕು, 1 ಡೋಸು, ಆಮೇಲೆ 2 ತಿಂಗಳಾದಮೇಲೆ 2ನೇ ಡೋಸು, 1 ವರ್ಷ ಆದಮೇಲೆ ಇನ್ನೊಂದು ಡೋಸು ಕೊಟ್ಟರೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಮೆನಿಂಗೋಕಾಕಲ್ ಜೊತೆ ಕೊಡುತ್ತೆ. ಬಟ್ ಇದೆಲ್ಲ ನಮಗೆ ಗೊತ್ತಾಗೋದು ಡೆವಲಪ್ಮೆಂಟಲ್ ಸ್ಟೇಜಸ್ಸು, ಮಗು ಡೆವಲಪ್ಮೆಂಟ್ ಆಗೋವಾಗ ಯಾವ ಸ್ಟೇಜಲ್ಲಿ ಮಾತುಕತೆ ಆಗತ್ತೆ ಅನ್ನೋದು 1 ವರ್ಷದ ಮೇಲೆ. ಆವಾಗ ಇದೆಲ್ಲ ಮಾಡಲಿಲ್ಲ ಅಥವಾ ಮಾತಾಡಲಿಲ್ಲ, ನಡೀಲಿಲ್ಲ ಅಂದಾಗ ನಾವು ಇದಕ್ಕೆ ಲಿಂಕ್ ಮಾಡ್ತೀವಿ. 6 ತಿಂಗಳಲ್ಲಿ ನಮಗೇನು ಗೊತ್ತಾಗಲ್ಲ, ಎಷ್ಟೋ ಮಕ್ಕಳು ನಾರ್ಮಲಾಗಿ ಕಾಣಿಸ್ತಾರೆ, 1 ವರ್ಷಕ್ಕೆ ನೋಡಿದ್ರೆ ವ್ಯಾಕ್ಸಿನ್ ಇಲ್ಲದಿರೋರಿಗೂ ಆಗಿದೆ. ಸೊ ಹಂಗಾಗ್ಬಿಟ್ಟು ಮಗು ಮಾರ್ಬಿಡಿಟಿ ಆ್ಯಂಡ್ ಮಾರ್ಟ್ಯಾಲಿಟಿ ಯೋಚನೆ ಮಾಡಿದ್ರೆ, ಮಗುವುದು ವೆಲ್ ಬೀಯಿಂಗ್ ಯೋಚನೆ ಮಾಡಿದ್ರೆ ಎಲ್ಲ ವ್ಯಾಕ್ಸಿನ್ಸ್ ಕೊಡೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ.
10: ಡಾಕ್ಟರ್ ರೇಖಾರಾವ್ ಅವರೇ, ನೀವು ಇವತ್ತು ಸಮಯ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಹಳ ಧನ್ಯವಾದಗಳು.
9: ನನಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಕನ್ನಡವಾಣಿಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಎಲ್ಲ ಕನ್ನಡ ಸಮುದಾಯಕ್ಕೂ ನಮಸ್ಕಾರ.
1: ನಮಸ್ಕಾರ ಡಾಕ್ಟರ್ ರೇಖಾರಾವ್ ಅವರಿಗೆ, ನಮ್ಮ ಧನ್ಯವಾದಗಳು. ನಿಮಗೆ ಸಲಹೆಗಳು ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ಇದರ ಬಗ್ಗೆ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಸಿಡ್ನಿ ಕನ್ನಡವಾಣಿ ಇಮೇಲ್ಗೆ ಅಥವಾ ಫೇಸ್ಬುಕ್ ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿ, ಅದನ್ನು ನಾನು ಡಾಕ್ಟರ್ ರೇಖಾರಾವ್ ಅವ್ರಿಗೆ ಕಳಿಸಿ ನಿಮಗೆ ಉತ್ತರಗಳನ್ನು ತಲುಪಿಸ್ತೇನೆ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ, ಅದಾದ ಮೇಲೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.
11: Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other.
12: For further inquiry, go to cactusimaging.com.au. Cactus Imaging, a printer like no other.
13: Parents and carers of children aged between 5 and 16, are you worried about the impacts of screen use on your young people?

0: Practical strategies to support healthy development in a digital environment will also be included. So put it in your diary, Tuesday, the 11th of August between 7 and 8:30 p.m. and register today by searching Screens and Brain Hunters Hill Council.
1: Howdy, folks. 2RRR is your home for the blues. On Monday and Thursday night between 10 and midnight, you got Smokestack Lightin'. And on Wednesday evenings from 11, you can get your rhythm and blues fix with me, Spuds, on a little show called Bacon Fat, which also gets an encore early Saturday morning from 1 a.m. Check out the 2RRR program guide at 2RRR.org.au for more details. And stay bluesy.
2: Part of Bendigo Bank, Community Bank Homebush, and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
3: Support the bank that supports your community. Call, email, or visit station sponsor Community Bank Homebush and North Ryde. Part of Bendigo Bank, the better big bank.
4: ಸಿಡ್ನಿ ಕನ್ನಡವಾಣಿ ಬಾಲದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾನು ಮುಂಚೆನೇ ಹೇಳಿದಾಗೆ ಕಾರ್ಯಕ್ರಮದ ಮುಂಚೆ ರಾಜಿ ರಾಜೇಶ್ವರಿ ಜಯದೇವ್, ನಾವು ರಾಜಿ ಜಯದೇವ್ ಅಂತ ಕರಿತೀವಿ, ಅವರ ಒಂದು ವಿಶೇಷ ಅಂಕಣವನ್ನು ತರ್ತಾ ಇದ್ವಿ. ನಿಮಗೆಲ್ಲ ತಿಳಿದಂತೆ ರಾಜೇಶ್ವರಿಯವರು ಡಯಟಿಷಿಯನ್ ಅಂತ ಮುಂಚೆನೇ ಹೇಳಿದೆ. ರಾಜೇಶ್ವರಿಯವರು ಸಿಡ್ನಿ ಯೂನಿವರ್ಸಿಟಿನಲ್ಲಿ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದ್ದಾರೆ. ಸುಮಾರು 25 ವರ್ಷ ಸಿಡ್ನಿ ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರೀಗ ಸಕ್ಕರೆ ಬೆಲ್ಲ ಜೇನುತುಪ್ಪ ಯಾವುದು ಒಳ್ಳೆಯದು ನಮಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈಗ ಕೇಳೋಣ. ಯಾರು ಹಿತವರು ನಿಮಗೆ ಈ ಮೂವರೊಳಗೆ, ಸಕ್ಕರೆಯೋ ಬೆಲ್ಲವೋ ಜೇನುತುಪ್ಪವೋ?
5: ಎಲ್ರಿಗೂ ನಮಸ್ಕಾರ, ನಾನು ರಾಜೇಶ್ವರಿ. 2 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಹೋದಾಗ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಬೇಕರಿ ತಿನಿಸುಗಳಿದ್ದ ಅಂಗಡಿಯಲ್ಲಿ ಉಂಡೆಗಳ ಮುಂದೆ ಶುಗರ್ ಫ್ರೀ ಅಂತ ಬರೆದಿದ್ದ ಲೇಬಲ್ ಕಣ್ಣಿಗೆ ಬಿತ್ತು. ಅರೆ, ಸಕ್ಕರೆ ಇಲ್ಲದೆ ಉಂಡೆ ಹೇಗೆ ಮಾಡ್ತಾರಪ್ಪ ಅನ್ನಿಸ್ತು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿದ್ರೆ ಉಂಡೆಗೆ ಆ ರುಚಿ, ಮೌತ್ಫುಲ್ ಅಂತಾರಲ್ಲ, ಅದು ಇರೋದಿಲ್ಲ. ಅಲ್ಲೇ ಒಬ್ಬಳು ಸೇಲ್ಸ್ ಗರ್ಲ್ ನಿಂತಿದ್ಲು, ಸುಮಾರು 25 ವರ್ಷದ ಹುಡುಗಿ. ಸಕ್ಕರೆ ಇಲ್ಲದೆ ಉಂಡೆ ಹೇಗಮ್ಮ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನಾದರೂ ಹಾಕಿದ್ದಾರಾ ಅಂತ ಕೇಳಿದೆ. ಅದಕ್ಕೆ ಅವಳು, ಇಲ್ಲ ಮೇಡಮ್, ನಾವಿಲ್ಲಿ ಉಪಯೋಗಿಸೋದೆಲ್ಲ ನ್ಯಾಚುರಲ್. ಈ ಉಂಡೆಗಳು ಬೆಲ್ಲ ಹಾಕಿದ್ದು, ಬೆಲ್ಲ ಒಳ್ಳೇದಲ್ವಾ ಮೇಡಮ್ ಅಂದ್ಲು. ಹೌದೇ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದೆ? ಕೆಲವರು ಜೇನುತುಪ್ಪ ಸಕ್ಕರೆಗಿಂತ ಒಳ್ಳೆಯದು, ಯಾಕೆ ಅಂದರೆ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸು, ಔಷಧೀಯ ಗುಣಗಳಿವೆ ಅಂತಾರೆ. ಇದು ನಿಜವೇ? ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಸಕ್ಕರೆಯೋ ಬೆಲ್ಲವೋ ಜೇನುತುಪ್ಪವೋ? ಈ ಮೂರು ಕಾರ್ಬೋಹೈಡ್ರೇಟ್ಗಳು, ಅಕ್ಕಿ, ಗೋಧಿ, ರಾಗಿಯ ಹಾಗೆ. ಅಕ್ಕಿ, ಗೋಧಿ, ರಾಗಿ ಇವುಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ರಕ್ತದ ಸಕ್ಕರೆಯ ಅಂಶ, ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗೆ ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಕೂಡ ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಡಯಾಬಿಟೀಸ್ ಇರೋರಿಗೆ ಬೆಲ್ಲ ಒಳ್ಳೆಯದು, ಜೇನುತುಪ್ಪ ಒಳ್ಳೆಯದು ಅನ್ನೋದಕ್ಕೆ ಯಾವ ಸೈಂಟಿಫಿಕ್ ಎವಿಡೆನ್ಸ್, ವೈಜ್ಞಾನಿಕ ಪುರಾವೆನೂ ಇಲ್ಲ. ಈಗ ಕ್ಯಾಲೋರಿಗಳ ವಿಷಯಕ್ಕೆ ಬಂದರೆ, 1 ಗ್ರಾಮ್ ಅಕ್ಕಿ, ಗೋಧಿ, ರಾಗಿಯಲ್ಲಿ 4 ಕ್ಯಾಲೋರಿಗಳಿರುತ್ತವೆ. ಹಾಗೆ 1 ಗ್ರಾಮ್ ಸಕ್ಕರೆ ಮತ್ತು ಬೆಲ್ಲದಲ್ಲಿ 4 ಕ್ಯಾಲೋರಿಗಳು, 1 ಗ್ರಾಮ್ ಜೇನುತುಪ್ಪದಲ್ಲಿ 3 ಕ್ಯಾಲೋರಿಗಳು ಇರುತ್ತವೆ. ಯಾಕೆ ಅಂದರೆ ಜೇನುತುಪ್ಪದಲ್ಲಿ 15% ನೀರಿನ ಅಂಶ ಇರ್ತದೆ. ಈಗ ಗ್ಲೈಸೀಮಿಕ್ ಇಂಡೆಕ್ಸ್ ವಿಷಯಕ್ಕೆ ಬರೋಣ. ಸಕ್ಕರೆಯ ಗ್ಲೈಸೀಮಿಕ್ ಇಂಡೆಕ್ಸ್ ಸರಿಸುಮಾರು 65, ಮೀಡಿಯಂ ಜಿ ಐ. ಲೋ ಜಿ ಐ ಶುಗರ್ ಅಂತ ಇದೆಯಲ್ಲ, ಅದರ ಗ್ಲೈಸೀಮಿಕ್ ಇಂಡೆಕ್ಸ್ 55ಕ್ಕಿಂತ ಕಡಿಮೆ ಅಂತ ಲೋ ಜಿ ಐ ಶುಗರ್ ತಯಾರಿಸುವ ಕಂಪನಿಯ ವೆಬ್ಸೈಟ್ನಲ್ಲಿದೆ. ಬೇರೆ ಯಾವ ವೆಬ್ಸೈಟ್ನಲ್ಲೂ

ಲೋ ಜಿ ಐ ಶುಗರ್ನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋ ಮಾಹಿತಿ ಸಿಗಲಿಲ್ಲ. ಬೆಲ್ಲ ಸರಿಸುಮಾರು 83, ಹೈ ಜಿ ಐ. ಆಶ್ಚರ್ಯ ಆಗುತ್ತಲ್ವಾ? ನನಗೂ ಕೂಡ ತುಂಬ ಆಶ್ಚರ್ಯವಾಯಿತು. ಅದಕ್ಕೆ ಸುಮಾರು 6-7 ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ದೀನಿ. ಎಂಡೋಕ್ರೈನಾಲಜಿಸ್ಟ್ ಅಹಮದಾಬಾದ್ .com ಕೂಡ. ಯಾಕೆ ಅಂದರೆ ಎಂಡೋಕ್ರೈನಾಲಜಿಸ್ಟ್ ಅವರು ಡಯಾಬಿಟಿಸ್ ಸ್ಪೆಷಲಿಸ್ಟ್, ಭಾರತೀಯರಿಗೆ ಏನು ಹೇಳ್ತಿದ್ದಾರೆ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರಾ ಅಂತ ತಿಳ್ಕೊಳ್ಳೋದಕ್ಕೆ. ಜೇನುತುಪ್ಪದ ಗ್ಲೈಸಿಮಿಕ್ ಇಂಡೆಕ್ಸ್ ಸುಮಾರು 60, ಮೀಡಿಯಂ ಜಿ ಐ. ಸಕ್ಕರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಬೆಲ್ಲ ಮತ್ತು ಜೇನುತುಪ್ಪ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕೆಲವರು ಮಾತಾಡೋದು ಕೇಳಿದ್ದೀನಿ, ಅದು ಸರಿಯಲ್ಲ. ನಾವು ಡಯಟೀಷಿಯನ್ಗಳು ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಇವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ 6 ಟೀಸ್ಪೂನಿನಷ್ಟು ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪನ ನೀವು ಒಂದೇ ಸಲ ತಿನ್ನೋದಿಲ್ವಲ್ಲ. ಅದಕ್ಕೆ ಈಗ ಬೇಸನ್ ಉಂಡೆ ಮಾಡಿದರೆ ಕಡಲೆಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು, ಕಡಲೆಕಾಯಿ ಚಿಕ್ಕಿ ಮಾಡಿದರೆ ಕಡಲೆಕಾಯಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು, ಚಿರೋಟಿ ಮೇಲೆ ಜಾನ್ಸಿ ಸಕ್ಕರೆನೋ ಲೋ ಜಿ ಐ ಸಕ್ಕರೆನೋ ಉದುರಿಸಿದರೆ ಚಿರೋಟಿ ಮಾಡಲು ಉಪಯೋಗಿಸಿದ ಮೈದಾ ಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕಿಂತ ಅತಿ ಮುಖ್ಯವಾದದ್ದು ಈ ಸಿಹಿ ತಿಂಡಿಗಳನ್ನು ನಾವು ಎಷ್ಟು ತಿಂತೀವಿ ಅನ್ನೋದು. ಈಗ ವಿಟಮಿನ್ಸ್ ಮತ್ತು ಮಿನರಲ್ಸ್ ವಿಷಯಕ್ಕೆ ಬಂದರೆ ಸಕ್ಕರೆಯಲ್ಲಿ ಯಾವ ವಿಟಮಿನ್ಸ್ ಮತ್ತು ಮಿನರಲ್ಸು ಇರೋದಿಲ್ಲ. ಬೆಲ್ಲದಲ್ಲಿ ಹೆಚ್ಚು ಐರನ್ ಇರುತ್ತೆ, ಹೆಚ್ಚು ಮೆಗ್ನೀಷಿಯಂ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದು ನಿಜ. ಕೇವಲ 4 ಟೀಸ್ಪೂನ್ ಬೆಲ್ಲದಲ್ಲಿ 2.2 ಮಿಲಿಗ್ರಾಮ್ ಐರನ್, 16 ಮಿಲಿಗ್ರಾಮ್ ಮೆಗ್ನೀಷಿಯಂ ಇರುತ್ತೆ. ಇರುತ್ತೆ ಅಂದ ಮಾತ್ರಕ್ಕೆ ಅದು ನಮ್ಮ ದೇಹಕ್ಕೆ ಸಿಕ್ಕುತ್ತೆ ಅಂತ ಭಾವಿಸಬೇಡಿ. ಸಸ್ಯಾಹಾರದಲ್ಲಿರುವ ಐರನ್ ಅಬ್ಸಾರ್ಬ್ ಆಗೋದಕ್ಕೆ ವೈಟಮಿನ್ ಸಿ ಇರುವ ಆಹಾರ ಮತ್ತು ಐರನ್ ಇರುವ ಆಹಾರ ಇವೆರಡನ್ನೂ ಜೊತೆಯಲ್ಲೇ ಸೇವಿಸಬೇಕು. ಕಾಫಿ ಮತ್ತು ಟೀ ಐರನ್ ಅಬ್ಸಾರ್ಪ್ಷನ್ನನ್ನು ತಡೆಹಿಡಿಯುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆ ಬಲು ಅಪರೂಪ, ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಜೇನುತುಪ್ಪದಲ್ಲಿ ಹಲವಾರು ಆ್ಯಂಟಿಆಕ್ಸಿಡೆಂಟ್ಸ್, ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳು ಇವೆ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿವೆ. ದಿನಕ್ಕೆ 2-3 ಟೀಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಏನೂ ಪ್ರಯೋಜನವಿಲ್ಲ. ದಿನಕ್ಕೆ ಕನಿಷ್ಠ 20 ಟೀಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಸಾಕಷ್ಟು ಆ್ಯಂಟಿಆಕ್ಸಿಡೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ದೊರೆಯಬಹುದು. 20 ಟೀಸ್ಪೂನ್ ಜೇನುತುಪ್ಪದಲ್ಲಿ ಸುಮಾರು 300 ಕ್ಯಾಲೊರಿಗಳಿರುತ್ತವೆ. ಈಗ ನೀವೇ ಹೇಳಿ, ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಈ ಮೂವರೂ ಒಂದೇ, ಏನೂ ವ್ಯತ್ಯಾಸವಿಲ್ಲ. ನಿಮಗೆ ಯಾವುದು ಇಷ್ಟವೋ ಅದನ್ನು ಬಳಸಿ. ಕಾಫಿ, ಟೀ ಮತ್ತಿತರ ಪಾನೀಯಗಳಿಗೆ 1 ಟೀಸ್ಪೂನ್ ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಹಾಕುವುದರಿಂದ ಏನೂ ತೊಂದರೆಯಾಗೋದಿಲ್ಲ. ಸ್ಟೀವಿಯಾ, ಸ್ಪ್ಲೆಂಡಾ ಮುಂತಾದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ಬಳಸೋದ್ರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಸಿಹಿ ತಿಂಡಿಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸೇವಿಸಿ. ಇಷ್ಟು ವಿಷಯವನ್ನು ಕನ್ನಡವಾಣಿ ಕೇಳುಗರಿಗೆ ತಿಳಿಸಿಕೊಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.

0: ಧನ್ಯವಾದಗಳು ರಾಜೇಶ್ವರಿ ಅವರೇ. ಇದೇ ರೀತಿಯಾದಂಥ ಅಂಕಣವನ್ನು ತರ್ತಾ ಇರಿ, ಬಹಳ ಕುತೂಹಲಕಾರಿಯಾಗಿತ್ತು. ಆಮೇಲೆ ನಮಗೆ ಈ ರಾಜಕೀಯ ಭಾರತದಲ್ಲಿ ನಡೀತಾ ಇರೋದನ್ನು ಕೇಳಿ ಕಳವಳ ಕೆಲವು ಸಲ ನಗು ಬರುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಇದೇನು ನಗಬೇಕೋ ಅಥವಾ ಕಳವಳ ತರುವಂಥದ್ದು ಗೊತ್ತಿಲ್ಲ. ಕಾಕ್ರೋಚ್ ಪಾರ್ಟಿ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸಿಡ್ನಿ ಕನ್ನಡ ಸಮುದಾಯದ ಶಶಿಕಾಂತ್ ಅವರು. ಕಿರಣವ
1: ನಮಸ್ಕಾರ. ಎಲ್ಲ ಕನ್ನಡ ಬಾಂಧವರಿಗೆ ಆತ್ಮೀಯ ಸುಸ್ವಾಗತ. ನಾನು ಶಶಿಕಾಂತ. ಇಂದು ನಾವು ಇಂಟರ್ನೆಟ್ ಜಗತ್ತಿನಿಂದ ಹುಟ್ಟಿ ಇಡೀ ದೇಶದ ಗಮನ ಸೆಳೆಯುತ್ತಿರುವ ಭಾರತದ ಅತ್ಯಂತ ವಿಲಕ್ಷಣ ಹಾಗೂ ವೈರಲ್ ರಾಜಕೀಯ ವಿದ್ಯಮಾನ ಕಾಕ್ರೋಚ್ ಜನತಾ ಪಾರ್ಟಿ ಕುರಿತಾದ ಒಂದು ವಿಶೇಷ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಕೇವಲ ಒಂದು ತಿಂಗಳ ಹಿಂದೆ ಯಾರಿಗೂ ತಿಳಿಯದ ಈ ಹೆಸರು ಇಂದು ಕೋಟ್ಯಾಂತರ ಯುವಕರ ಧ್ವನಿಯಾಗಿ ಹೇಗೆ ಬದಲಾಯಿತು? ಇದು ಬರೀ ಸಾಮಾಜಿಕ ಜಾಲತಾಣದ ತಮಾಷೆಯೋ ಅಥವಾ ಭಾರತೀಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಹೊಸ ಶಕ್ತಿಯೋ? ಬನ್ನಿ ಇವತ್ತು ಈ ಅವಲೋಕನದಲ್ಲಿ ಇದರ ಸಂಪೂರ್ಣ ಚಿತ್ರಣವನ್ನು ಪಡೆದುಕೊಳ್ಳೋಣ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಉಗಮವಾಗಿದ್ದು 2026 ಮೇ 16 ಇದರ ಹಿಂದೆ ಯಾವುದೇ ಸಾಂಪ್ರದಾಯಿಕ ರಾಜಕೀಯ ಇತಿಹಾಸವಿಲ್ಲ. ಬದಲಿಗೆ ಸುಪ್ರೀಂ ಕೋರ್ಟ್ನ ವಿಚಾರಣೆಯೊಂದರ ಹಿನ್ನೆಲೆ ಇದೆ. ಕೋರ್ಟ್ ವಿಚಾರಣೆಯೊಂದರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಉದ್ಯೋಗವಿಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವ ಹಾಗೂ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ ಯುವಕರನ್ನು ಜಿರಳೆಗಳು ಮತ್ತು ಸಮಾಜದ ಪರಾವಲಂಬಿಗಳು ಎಂದು ಕರೆದಿದ್ದರು. ಈ ಹೇಳಿಕೆಯಿಂದ ಆಕ್ರೋಶಗೊಂಡ ಯುವ ರಾಜಕೀಯ ಸಂವಹನ ತಜ್ಞ ಅಭಿಜಿತ್ ದೀಪ್ಕೆ ಈ ಅವಮಾನವೊಂದೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದರು. ಜಿರಳೆಗಿರುವ ಅಗಾಧವಾದ ಬದು ಕುಳಿಯುವ ಸಾಮರ್ಥ್ಯವನ್ನು ಸಂಕೇತವಾಗಿಟ್ಟುಕೊಂಡು ಅವರು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಇಂಟರ್ನೆಟ್ನಲ್ಲಿ ಸ್ಥಾಪಿಸಿದರು. ಕೇವಲ ಕೆಲವೇ ದಿನಗಳಲ್ಲಿ ಈ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆಯು ಭಾರತದ ಆಡಳಿತಾರೂಢ ಪಕ್ಷಗಳಿಗಿಂತಲೂ ಹೆಚ್ಚು, ಅಂದರೆ 2 ಕೋಟಿಗೂ ಅಧಿಕ ಫಾಲೋಯರ್ಸ್ ಪಡೆದು ದಾಖಲೆ ಸೃಷ್ಟಿಸಿತು. 3.5 ಲಕ್ಷಕ್ಕೂ ಹೆಚ್ಚು ಜನ ಇದರ ಗೂಗಲ್ ಫಾರ್ಮ್ ಮೆಂಬರ್ಶಿಪ್ ಪಡೆದರು. ಈ ಅಭೂತಪೂರ್ವ ಏಳಿಗೆಗೆ ಮುಖ್ಯ ಕಾರಣ ಏನು? ಮೊದಲನೇದಾಗಿ ವ್ಯಂಗ್ಯದ ಸಿದ್ಧಾಂತ, ಅಂದರೆ ಸ್ಯಾಟಿರಿಕಲ್ ಐಡಿಯಾಲಜಿ. ಈ ಪಾರ್ಟಿಯ ಸದಸ್ಯರಾಗಲು ಇಟ್ಟಿರುವ ಅರ್ಹತೆಗಳೇ ಅತ್ಯಂತ ತಮಾಷೆಯಾಗಿವೆ. ನಿರುದ್ಯೋಗಿಯಾಗಿರಬೇಕು, ದೈಹಿಕವಾಗಿ ಸೋಮಾರಿಯಾಗಿರಬೇಕು, ದಿನಕ್ಕೆ ಕನಿಷ್ಠ 11 ಗಂಟೆ ಆನ್ಲೈನ್ ಇರಬೇಕು ಮತ್ತು ವ್ಯವಸ್ಥೆಯ ತಪ್ಪುಗಳನ್ನು ಪ್ರೊಫೆಷ್ನಲ್ ಆಗಿ ತರಾಟೆಗೆ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ಎರಡನೇದಾಗಿ, ದೇಶದಲ್ಲಿ ಪದವೀಧರ ಯುವಕರಲ್ಲಿ 29%-ಕ್ಕೂ ಹೆಚ್ಚು ನಿರುದ್ಯೋಗ ಇರುವುದು ಮತ್ತು ಇತ್ತೀಚಿನ ನೀಟ್, ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಗಳ ಪೇಪರ್ ಲೀಕ್ನಿಂದಾಗಿ ಯುವಕರಲ್ಲಿ ಉಂಟಾಗಿದ್ದ ತೀವ್ರ ನಿರಾಶೆಗೆ ಈ ಪಾರ್ಟಿ ಒಂದು ವೇದಿಕೆಯಾಯಿತು. ಮೂರನೇದಾಗಿ, ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ನೇರವಾಗಿ ಮಾತನಾಡಲು ಹೆದರುವ ಜನರಿಗೆ ಈ ವ್ಯಂಗ್ಯ ಭರಿತ ವೇದಿಕೆಯು ಮುಕ್ತವಾಗಿ ಮಾತನಾಡಲು ಒಂದು ಸುರಕ್ಷಿತ ಹಾದಿಯನ್ನು ಕಲ್ಪಿಸಿಕೊಟ್ಟಿತು. ಆರಂಭದಲ್ಲಿ ಇದು ಕೇವಲ ಇಂಟರ್ನೆಟ್ನ ಒಂದು ಮೀಮ್ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇತ್ತೀಚೆಗೆ, ಅಂದರೆ ಜೂನ್ 6, 2026 ಈ ಪಾರ್ಟಿಯು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರೆಸ್ ಮೀಟ್ ಮತ್ತು ಶಾಂತಿಯುತ ಪ್ರತಿಭಟನೆಯನ್ನು ಆಯೋಜಿಸಿತು. ಪರಿಸರವಾದಿ ಸೋನಂ ವಾಕ್ಚುಕ್ ಅವರು ತಮ್ಮನ್ನು ತಾವೇ ಗೌರವಾನ್ವಿತ ಜಿರಳೆ ಎಂದು ಕರೆದುಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಸರ್ಕಾರಕ್ಕೆ 7 ದಿನಗಳ ಗಡುವು ನೀಡಿದ್ದು ಈಗ ಈ ಚಳುವಳಿ ಸಂಪೂರ್ಣವಾಗಿ ಬೀದಿಗೆ ಬಂದಿದೆ. ವಿರೋಧ ಪಕ್ಷದ ನಾಯಕರಾದ ಮಹುವಾ ಮೈತ್ರಾ ಮತ್ತು ಶಶಿ ತರೂರ್ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಭಾರತೀಯ ರಾಜಕೀಯದ ಭೂದೃಶ್ಯದ ಮೇಲಿನ ಪ್ರಭಾವ ಮತ್ತು ಭಾರತದ ಮುಂಬರುವ ಮತ್ತು ದೂರದ ರಾಜಕೀಯ ಭವಿಷ್ಯದ ಮೇಲೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬೀರಬಹುದಾದ ಪ್ರಭಾವಗಳು ಏನು? ಮೊದಲನೇದಾಗಿ, ಇದು ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿದ ಪಕ್ಷವಲ್ಲದಿದ್ದರೂ ಮುಂಬರುವ ಚುನಾವಣೆಗಳಲ್ಲಿ ಇದು ಅತ್ಯಂತ ಪ್ರಭಾವಶಾಲಿ ಪ್ರೆಷರ್ ಗ್ರೂಪ್ ಆಗಿ ಕೆಲಸ ಮಾಡಲಿದೆ. ಯುವ ಮತದಾರರನ್ನು ಸೆಳೆಯಲು ಸಾಂಪ್ರದಾಯಿಕ ಪಕ್ಷಗಳು ಇನ್ನು ಮುಂದೆ ಕೇವಲ ಧರ್ಮ ಜಾತಿಯ ರಾಜಕಾರಣ ಮಾಡಲಾಗುವುದಿಲ್ಲ. ಉದ್ಯೋಗ, ಪರೀಕ್ಷಾ ಪಾರದರ್ಶಕತೆ ಮತ್ತು ಡಿಜಿಟಲ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲೇಬೇಕಾದ ಅನಿವಾರ್ಯತೆಯನ್ನು CJP ಸೃಷ್ಟಿಸುತ್ತಿದೆ. ಎರಡನೇದಾಗಿ, ದೂರದ ಭವಿಷ್ಯದಲ್ಲಿ ಈ ಆಂದೋಲನವು ಭಾರತದಲ್ಲಿ ಹೊಸ ಮಾದರಿಯ ಡಿಜಿಟಲ್ ಪ್ರಭಾಪ್ರಭುತ್ವ ಅಂದರೆ ಡಿಜಿಟಲ್ ಡೆಮಾಕ್ರಸಿಗೆ ಮುನ್ನುಡಿ ಬರೆಯಲಿದೆ. ಭವಿಷ್ಯದಲ್ಲಿ ರಾಜಕೀಯ ಕೇವಲ ಹಣ ಮತ್ತು ತೋಳ್ಬಲದ ಮೇಲೆ ನಡೆಯದೆ ಇಂಟರ್ನೆಟ್ ತಂತ್ರಜ್ಞಾನದ ಹಾಗೂ ಕೃತಕ ಬುದ್ಧಿಯ ಮತ್ತೆಯನ್ನು AI ಬಳಸಿಕೊಂಡು ಯುವಕರು ಹೇಗೆ ಸಣ್ಣ ಬಜೆಟ್ನಲ್ಲಿ ದೇಶವ್ಯಾಪಿ ಆಂದೋಲನ ರೂಪಿಸಬಹುದು ಎಂಬುದಕ್ಕೆ ಇದು ದಿಕ್ಸೂಚಿಯಾಗಿದೆ. ಹಿರಿಯ ಅಧಿಕಾರಿಗಳು ಹೇಳುವಂತೆ ಜಿರಳೆಗಳು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬದುಕುಳಿಯುವ ಜೀವಿಗಳು. ಭವಿಷ್ಯದ ಭಾರತದ ಯುವ ಪೀಳಿಗೆಯು ಇಂತಹ ಸ್ಥಿತಿಸ್ಥಾಪಕತ್ವದೊಂದಿಗೆ ರಾಜಕೀಯ ವ್ಯವಸ್ಥೆಯ ತಪ್ಪುಗಳನ್ನು ಪ್ರಶ್ನಿಸುವ ಮತ್ತು ಸರಿಪಡಿಸುವ ನಿರಂತರ ಕಾವಲುಗಾರನಾಗುವ ಸಾಧ್ಯತೆ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವುದು ಕೇವಲ ಒಂದು ತಮಾಷೆ ಅಲ್ಲ, ಇದು ಭಾರತದ ಯುವ ಸಮುದಾಯದೊಳಗಿನ ಬೇಗುದಿಯ ಕನ್ನಡಿ. ಕಲ್ಲು ಲಾಠಿ ಹಿಡಿಯದೆ ಕೇವಲ ಮೊಬೈಲ್ ಸ್ಕ್ರೀನ್ ಮತ್ತು ವ್ಯಂಗ್ಯದ ಮೂಲಕವೇ ಇಡೀ ದೇಶದ ಗಮನ ಸೆಳೆಯಬಹುದು ಎಂದು ತೋರಿಸಿಕೊಟ್ಟಿರುವ ಈ ಜಿರಳೆ ಸೈನ್ಯ ಭವಿಷ್ಯದ ಭಾರತದ ರಾಜಕೀಯ ನಕಾಶೆಯಲ್ಲಿ ಒಂದು ಅಳಿಸಲಾಗದ ಹೆಜ್ಜೆಯನ್ನು ಇಟ್ಟಿರುವುದಂತೂ ಸತ್ಯ. ಧನ್ಯವಾದಗಳು.
0: ಧನ್ಯವಾದಗಳು ಶಶಿಕಾಂತ್. ನಾವು ನಮ್ಮ ಕಾರ್ಯಕ್ರಮದ ಕಡೆಗೇನೆ ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಅಮ್ಮಂಗ್ ಹೇಳಬೇಡ ಈ ಚಿತ್ರದ ನಿರ್ದೇಶಕ ಅನೂಪ್ ಲೋಕೂರ್ ಮತ್ತು ಮಹೇಶ್ ರಾವ್ ಅವರಿಗೂ, ಡಾಕ್ಟರ್ ರೇಖಾ ರಾವ್ ವ್ಯಾಕ್ಸಿನೇಷನ್ಗಳ ಬಗ್ಗೆ ನಮಗೆ ಮಾಹಿತಿ ತಂದಂಥ ಡಾಕ್ಟರ್ ರೇಖಾ ರಾವ್ ಅವರಿಗೂ, ರಾಜೇಶ್ವರಿ ಜಯದೇವ್ ಅವರಿಗೂ ಮತ್ತು ಶಶಿಕಾಂತ್ ಅವರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಭಾನುವಾರ 1 ಗಂಟೆಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್. ನಮಸ್ಕಾರ.